ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, 1948ನೇ ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳಿನ 21ನೇ ತಾರೀಖು. ಸಮಯ 5:58:35. ಇದೀಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ಬೆಳಗ್ಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ತ್ರಿವೇಣಿ.

ಆಕಾಶವಾಣಿ ಮಂಗಳೂರು. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ. ಮೊದಲಿಗೆ ಪುರಂದರದಾಸರ ರಚನೆ ಕೊಡುಬೇಗ ದಿವ್ಯಮತಿ ಸರಸ್ವತಿ, ಹಾಡಿದ್ದಾರೆ ಆರ್ ಚಂದ್ರಿಕಾ.

ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಕಮಲೇಶ ವಿಠಲರ ರಚನೆ ಪರ್ವತ ರಾಜಕುಮಾರಿ ಶಂಕರಿ.

ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯ ನರಸಿಂಹ ಅವರ ರಚನೆ ಈ ದಿವ್ಯ ಶ್ರೀಕ್ಷೇತ್ರ ಕೊಲ್ಲೂರ ಅಂಬೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರ ಚಿಂತನವನ್ನು ಕೇಳೋಣ.
1: ಸತ್ಯರ ನುಡಿತೀರ್ಥ, ನಿತ್ಯದ ನಡೆತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞ. ಹರಿವ ನೀರನ್ನು ತೀರ್ಥ ಎನ್ನುತ್ತೇವೆ, ಆದರೆ ನಿಜವಾದ ತೀರ್ಥವೆಂದರೆ ಸತ್ಯವಂತರ ನುಡಿ, ನಿತ್ಯ ನೇಮನಿಷ್ಠರ ಆಚರಣೆ, ಉತ್ತಮರ ಒಡನಾಟಗಳೇ ನಿಜವಾದ ತೀರ್ಥಗಳು ಎಂಬ ಮಾತು ವಚನದಿಂದ ಮನದಟ್ಟಾಗುತ್ತದೆ. ರುಬ್ಬುವ ಕಲ್ಲು ನಮಗೆಲ್ಲ ಬಲು ಪರಿಚಿತ. ಹಿಡಿಯನ್ನು ಹಿಡಿದು ತಿರುವಿದಂತೆ ಎರಡು ಚಪ್ಪಟೆ ಕಲ್ಲುಗಳ ಮಧ್ಯೆ ಗೂಟದೆಡೆಗೆ ಸುರಿದ ಬೇಳೆಕಾಳುಗಳು ತುರು ತುರಿಯಾಗಿ ಪುಡಿಯಾಗುತ್ತವೆ. ಹಾಗೆಂದು ಗೂಟದ ಬಳಿ ಉಳಿದುಕೊಳ್ಳುವ ಕೆಲವು ಕಾಳುಗಳು ಪುಡಿಯಾಗದೇ ಉಳಿದುಕೊಳ್ಳುತ್ತದೆ. ಅದರಂತೆಯೇ ಭಗವಂತನೆಂಬ ಗೂಟದ ಬಳಿ ಸೇರಿದಾಗ ನಾವು ಸುರಕ್ಷಿತವಾಗಿರುತ್ತೇವೆ. ಆದುದರಿಂದ ಭಗವಂತನ ಸಾಮೀಪ್ಯಕ್ಕೆ ಸತ್ಸಂಗ ಪೂರಕ. ಸಹವಾಸದಂತೆ ವ್ಯಕ್ತಿತ್ವ, ಸಾಧು ಸಂತರ ಸಹವಾಸ ಸಜ್ಜನರ ಸಾಹಚರ್ಯ ಬದುಕನ್ನು ಹಸನಾಗಿಸುತ್ತದೆ. ಬದುಕಿನಲ್ಲಿ ದಾಟಬೇಕಾದ ಕಿರಿದೊರೆಯ ಕಾಲ್ಸಂಕಗಳಲ್ಲಿ ಸಾಗುವ ವೇಳೆ ಈ ಸತ್ಸಂಗವೇ ನಮಗೆ ಆಧಾರ. ನಾಮಫಲಕಗಳು, ಮಾರ್ಗಸೂಚಿಗಳು ನಮ್ಮನ್ನು ನಿರ್ದೇಶಿಸುತ್ತವೆ. ಶ್ರಮಿಸಬೇಕಾದ ಬಾಧ್ಯತೆ ನಮ್ಮದೇ. ನಾವು ಹಳ್ಳಿ ವೀಳ್ಯದೆಲೆಯ ಬಳ್ಳಿ ಹಬ್ಬಿ ಹುಲುಸಾಗಿ ಬೆಳೆಯುವುದಕ್ಕಾಗಿ ಹೊಂಗೆಯನ್ನು ಆಧಾರವಾಗಿ ನೆಡುತ್ತೇವೆ. ಆಧಾರ ಭದ್ರವಾಗಿದ್ದಾಗ ಯೋಜಿತ ಕಾರ್ಯ ಸುಗಮ. ಬದುಕಿನ ಕೃಷಿಯೂ ಹಾಗೆಯೇ. ಸಜ್ಜನರನ್ನು ಆಶ್ರಯಿಸಿ ಸತ್ಸಂಗದಲ್ಲಿ ತೊಡಗಿಕೊಂಡಾಗ ನಮ್ಮ ಜೀವನ ಭದ್ರವಾಗುತ್ತದೆ, ಮಂಗಳವಾಗುತ್ತದೆ. ಶ್ರೀಮದ್ ರಾಮಾಯಣದಲ್ಲಿ ಬರುವ ವಿಚಾರ ಇಲ್ಲಿ ವೇದ್ಯವಾದುದು. ರತ್ನಾಕರನೆಂಬ ಬೇಡನಿದ್ದ. ತನ್ನ ಬದುಕಿನಲ್ಲಿ ಹಣ ದ್ರವ್ಯ ಗಳಿಕೆಯನ್ನೇ ಧ್ಯೇಯವಾಗಿಸಿಕೊಂಡವ. ಕಾಡಿನಲ್ಲಿ ದಾರಿ ಹೋಕರಾರೂ ಬಂದರೂ ತಲೆ ಒಡೆದು ದ್ರವ್ಯವನ್ನು ದೋಚುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ. ಯಾರೇ ಬಂದರೂ ಬೆದರಿಸಿ ಗದರಿಸಿ ಅವರ ಕೈಯಲ್ಲಿದ್ದ ಸೊತ್ತುಗಳನ್ನು ಬಾಚಿಕೊಳ್ಳುತ್ತಿದ್ದ. ಒಂದು ದಿನ ಆ ದಾರಿಯಲ್ಲಿ ಸಪ್ತರ್ಷಿಗಳು ಬರುತ್ತಿರುವಾಗ ತಡೆದು ನಿಲ್ಲಿಸಿ, ನಿಮ್ಮಲ್ಲಿರುವ ವಸ್ತುಗಳನ್ನು ಕೂಡಲೇ ಕೊಡಿ, ಇಲ್ಲವೆಂದಾದಲ್ಲಿ ನಿಮ್ಮ ತಲೆ ಒಡೆಯುವೆ ಎಂದ. ಆಗ ಋಷಿಪುಂಗವರು, ಎಲೈ ರೂಕ್ಷುವೇ, ನನ್ನಲ್ಲಿ ದ್ರವ್ಯಗಳೇನೂ ಇಲ್ಲ, ನನ್ನನ್ನು ಯಾಕೆ ಗದರಿಸುವೆ? ನನ್ನಲ್ಲಿ ಒಂದು ದಂಡ ಕಮಂಡಲು, ಕೃಷ್ಣಾಜಿನ ಬಿಟ್ಟರೆ ಇನ್ನೇನೂ ಇಲ್ಲ ಎಂದು ಒಮ್ಮೆ ಅವನ ಜೀವನವನ್ನು ಅವಲೋಕಿಸಿ, ನೀನು ಈಗ ಮಾಡುವ ಏನೋ ಕರ್ಮಗಳಿವೆಯೋ ಇವೆಲ್ಲ ಪಾಪಪೂರಿತವಾದದ್ದು, ಇದರಿಂದ ನಿನಗೇನು ಕ್ಷೇಮವಾಗದು, ನಿನ್ನ ವಂಶಕ್ಕೂ ಹಿತವಾಗದು, ಆದ್ದರಿಂದ ಈಗಾಗಲೇ ಈ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡು ಎಂದರು. ಇನ್ನೂ ಸಮಾಧಾನಗೊಳ್ಳದ ಬೇಡನಿಗೆ, ನೀನು ಈಗಾಗಲೇ ಸಂಗ್ರಹಿಸಿದ ದ್ರವ್ಯಗಳನ್ನು ಹೆಂಡತಿಯ ಕೈಗೆ ಕೊಟ್ಟಿರುವೆ ಎಂದಾಗ ಬೇಡನು, ನನ್ನ ಹೆಂಡತಿ ಹೇಗಾದರೂ ಮಾಡಿ ದ್ರವ್ಯ ಸಂಪಾದಿಸಿ ತರಬೇಕೆಂದು ಹೇಳಿರುತ್ತಾಳೆ ಎನ್ನಲು, ಋಷಿಗಳು ಮತ್ತೊಮ್ಮೆ ಅವನ ಕರ್ತವ್ಯವನ್ನು ನೆನಪಿಸಿ, ನೀನು ಈಗಾಗಲೇ ಸಂಪಾದಿಸಿದ ದ್ರವ್ಯಗಳನ್ನು ಹೆಂಡತಿ ಮಕ್ಕಳು ಭೋಗಿಸುತ್ತಿದ್ದಾರೆ. ಈ ಸಂಪಾದಿಸಿದ ದ್ರವ್ಯದ ಹಿಂದೆ ಪಾಪಕರ್ಮದ ಲೇಪ ಇದೆ. ಈ ಪಾಪಕರ್ಮದಲ್ಲಿ ಹೆಂಡತಿ ಮಕ್ಕಳಿಗೆ ಭಾಗವಿದೆಯೇ ಎಂದು ಕೇಳಿ ಬಾ ಎಂದರು. ಕೇಳಿಸಿಕೊಂಡ ಬೇಡನು ಋಷಿಪುಂಗವರು ತಪ್ಪಿಸಿಕೊಳ್ಳಬಹುದೆಂಬ ಭ್ರಮೆಯಿಂದ ಅವರನ್ನು ಹಗ್ಗದಿಂದ ಹೊಸೆದು ಮರಕ್ಕೆ ಕಟ್ಟಿಹಾಕಿ ಹೆಂಡತಿಯನ್ನು ಹೋಗಿ ಕೇಳಲಾಗಿ ಆಕೆ, ಯಾವುದೇ ಕರ್ಮದಲ್ಲಿ ಪಾಪಲೇಪ ಇದ್ದರೆ ಅದರಲ್ಲಿ ನಮಗೆ ಭಾಗವಿಲ್ಲ. ಅಡುಗೆ ಮಾಡುವವನ ಕೈಗೆ ಮಸಿಯಾಗುವುದೇ ಹೊರತು ಉಣ್ಣುವವನಿಗೆ ಮಸಿಯಾಗದು ಎನ್ನುವಳು. ತಪ್ಪಿನ ಅರಿವಾಗಿ ಬೇಡನು ಮತ್ತೆ ಋಷಿಗಳ ಪಾದಕ್ಕೆರಗಿದಾಗ ರಾಮ ಎಂದು ಹೇಳಲರಿಯದ ಬೇಡನಿಗೆ ಮರವನ್ನು ತೋರಿಸಿ, ಇದೇನು ಆ ಮರ, ಈ ಮರ, ಮರ, ಮರ ಎಂದು ಹೇಳುತ್ತಾ ಮುಂದೆ ರಾಮನಾಮದ ಮಹಾತ್ಮೆಯನ್ನೇ ಅರಿತು ರಾಮಾಯಣವನ್ನೇ ಬರೆದ ವಾಲ್ಮೀಕಿಯ ಕಥೆ ಅರ್ಥಗರ್ಭಿತವಾದುದು. ಇಲ್ಲಿ ಅರ್ಥವಾಗುತ್ತದೆ, ಸಾಧು ಸಜ್ಜನ ಸಂಗವದು ಹೆಜ್ಜೇನು ಸವಿದಂತೆ. ಸಮಾಜದಲ್ಲಿ ಇಂತಹ ಪರಿವರ್ತನೆಗಳ ಅನಿವಾರ್ಯತೆ ಇದೆ. ಬುದ್ಧಿಯ

0: ವಿಚಾರಕ್ಕೆ ಬಾಳಿನ ಅನಾಹುತಕ್ಕೆ ಎಡೆ ಮಾಡುವ ತನ್ನ ವರ್ತನೆಯಿಂದ ತಾನು ಬದಲಾಗಬೇಕು ಎಂಬ ಅಂತರಂಗದ ಪ್ರಜ್ಞೆ ಮೂಡಿಬರಬೇಕು.
1: ಸಾಧ್ವಿ ಶ್ರೀಮಾತಾನಂದಮಯಿ ಅವರ ಚಿಂತನವನ್ನು ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಪರ್ಣಾ ಜೈನ್. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಹುಣ್ಣಿನ ಸಮಸ್ಯೆಗೆ ಆಯುರ್ವೇದ ಪರಿಹಾರ. ಈ ಕುರಿತಾಗಿ ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಪ್ರಶಾಂತ್ ಕೆ ಭಟ್ ಅವರೊಂದಿಗೆ ಸಂದರ್ಶನ. ಚಿತ್ರಗೀತೆಗಳ ರಾಗರಂಜನಿ 7:45. 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಭಾರತ ಸರ್ಕಾರದ ಕಾರ್ಮಿಕ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಕೆ ಅವರೊಂದಿಗೆ ಸಂದರ್ಶನ. ವಿಷಯ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಲ್ಪಡುವ ಶೈಕ್ಷಣಿಕ ಆರ್ಥಿಕ ನೆರವು. ಸಂದರ್ಶಕರು ಲತೀಶ್ ಪಾಲ್ದನಿ. 9:10 ಭಾವಗೀತೆಗಳನ್ನು ಕೇಳುವಿರಿ. 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಹೃದಯರಾಗ, ಇಂದಿನ ವಿಷಯ ರಸ್ತೆಯಲ್ಲಿ ಸಂಚರಿಸುವಾಗ ಚಾಲಕರಾಗಿಯೂ ಪಾದಚಾರಿಗಳಾಗಿಯೂ ನಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದರೆ ಒಳ್ಳೆಯದು ಮತ್ತು ಅಪಘಾತಗಳನ್ನು ಹೇಗೆ ತಪ್ಪಿಸಬಹುದು. ಕರೆ ಮಾಡಿ ಭಾಗವಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಭಜನ್ ಸಪೋರಿ ಅವರ ಸಂತೂರ್ ವಾದನದಲ್ಲಿ ರಾಗ್ ನಟ ಭೈರವ್. 12:05 ವನಿತಾ ವಿಹಾರ, ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ. 12:30 ಆರೋಗ್ಯ ಕಾರ್ಯಕ್ರಮ, IVF ಚಿಕಿತ್ಸೆ ಮತ್ತು ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರ ಅವರೊಂದಿಗೆ ಸಂದರ್ಶನ. ನಂತರ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಚಾರವಾಗಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡುವವರು ಮಂಗಳೂರು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀದೇವಿ ಪಿ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ MS ಶೀಲಾ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಗಜಲ್ಗಳನ್ನು ಕೇಳುವಿರಿ. ಇನ್ನು ಸಾಯಂಕಾಲ 5:00 ಯುವವಾಣಿ, ಶರ್ವರಿ ಅವರಿಂದ ಸಿತಾರ್ ವಾದನ, ಬಳಿಕ ಶ್ರೀರಕ್ಷಾ ಹಾಡಿರುವ ದೇವರ ನಾಮಗಳು, ಅನಂತರ ರೀತಿ KV ಅವರಿಂದ ಸ್ವರಚಿತ ಕವನಗಳ ವಾಚನ. 5:30 ಸಂಸ್ಕೃತ ಪಾಠ, ಗುರುಗಳು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ TG ಮತ್ತು ಶ್ರೇಯಾ ವಿನಾಯಕ್. 5:45 ಹಿಂದಿ ಚಿತ್ರಗೀತೆಗಳು. 6:00 ಭಕ್ತಿಗೀತೆಗಳು. ಅವಲೋಕನ 6:30. 6:50 ಕಿಸಾನ್ ವಾಣಿ, ಮನೆಯಂಗಳದ ಒಳಗೆ ಮತ್ತು ಹೊರಗೆ ಬೆಳೆಯಬಹುದಾದ ಗಿಡಗಳು ಮತ್ತು ಹೂಗಿಡಗಳು. ಈ ಕುರಿತು ಕೊಟ್ಟಾರದ ಸೌಜನ್ಯ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು, ಸಮಯ 6:40.

0: ಕೆಲವೇ ಕ್ಷಣಗಳಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲಮಿಡಿತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಗೂಡಲು ಹೋಗಿಸಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
6: ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೆ, ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಇಂದು ನಾವು ಅರ್ಕ ಸೂಕ್ಷ್ಮಣ ಜೀವಿಗಳ ಸಮೂಹದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅದರ ಉಪಯೋಗಗಳು ಮತ್ತು ಬಳಸುವ ವಿಧಾನ. ಈ ಒಂದು ಜೈವಿಕ ಗೊಬ್ಬರಗಳು ಸಾರ್ವಜನಿಕವನ್ನು ಸ್ಥಿರೀಕರಿಸುವ ರಂಜಕ ಮತ್ತು ಸತುವನ್ನು ಕರಗಿಸುವ ಗುಣ ವಿಶೇಷತೆಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರುತ್ತವೆ. ಪ್ರಸ್ತುತ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಬಳಕೆ ಕಡಿಮೆಯಾಗಿರುತ್ತದೆ. ಈ ಕೊರತೆಯನ್ನು ನೀಗಿಸಲು ಮತ್ತು ಒಂದೇ ರೀತಿಯ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಉಂಟಾಗುವ ಅಧಿಕ ಖರ್ಚು ಮತ್ತು ಕಡಿಮೆ ಕಾರ್ಯಕ್ಷಮತೆಯ ನ್ಯೂನತೆಯನ್ನು ಹೋಗಲಾಡಿಸಲು ICAR ಅಂದರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಇವರು ಜೈವಿಕ ಗೊಬ್ಬರವಂತಹ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಉತ್ಕೃಷ್ಟ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಉಪಯೋಗಗಳನ್ನು ತಿಳಿಯೋಣ. ಇದು ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಅಜಿಟೋಬ್ಯಾಕ್ಟರ್ ಟ್ರೋಪಿಕಾಲಸ್, ಬ್ಯಾಸಿಲಸ್ ಆರ್ಯಭಟ ಮತ್ತು ಸುಡೋಮಾನಸ್ ಥಯಾನೆನ್ಸಿಸ್ ಹೊಂದಿರುತ್ತದೆ. ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಬಳಕೆಯಿಂದ ಸಸ್ಯದ ಬೆಳವಣಿಗೆ ಮತ್ತು ಇಳುವರಿಗೆ ಅಧಿಕಗೊಳ್ಳುತ್ತದೆ. ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ತೆಂಗಿನ ನಾರಿಗೆ ಸೇರಿಸಿ ಸುಲಭವಾಗಿ ಇದನ್ನು ಬಳಸಬಹುದು. ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಸೂಕ್ಷ್ಮಾಣು ಜೀವಿಗಳನ್ನು ಬೇರೆ ಬೇರೆಯಾಗಿ ಹಾಕುವ ಅವಶ್ಯಕತೆ ಇಲ್ಲದೆ ರೈತರು ವಿವಿಧ ಬೆಳೆಗಳಿಗೆ ಬಳಸಬಹುದು. ಬೀಜವು ಬೇಗ ಮೊಳಕೆ ಹಿಡಿಯುವಂತೆ ಮಾಡಿ ಸಸ್ಯದ ಬೆಳವಣಿಗೆ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತದೆ. ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಯುಕ್ತ ಗೊಬ್ಬರಗಳಲ್ಲಿ 25% ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ವಿವಿಧ ಬೆಳೆಗಳಲ್ಲಿ 10-17% ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದನ್ನು ಬಳಸುವ ವಿಧಾನ ಹೇಗೆ ಅಂತಂದರೆ, ಇದನ್ನು ನಾವು ಬೀಜಪಚಾರವಾಗಿ ಸಹ ಬಳಸಬಹುದು. 200 ಗ್ರಾಂ ಬೀಜಗಳನ್ನು ಉಪಚರಿಸಲು 20 ಗ್ರಾಂ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 30 ಮಿಲಿ ಅನ್ನದ ಗಂಜಿ ಅಥವಾ ಬೆಲ್ಲದ ಪಾಕದ ನೀರಿನಲ್ಲಿ ಬೆರೆಸಿ ಬೀಜದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ 1/2 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಅದೇ ದಿನದಲ್ಲಿ ಬಿತ್ತನೆಯನ್ನು ಮಾಡಬಹುದು. ಹಾಗೆಯೇ ಮತ್ತೊಂದು ವಿಧಾನ ಏನಂದರೆ, ಕೊಟ್ಟಿಗೆ ಗೊಬ್ಬರಕ್ಕೆ ಸೇರಿಸುವ ವಿಧಾನ. ಇದರಲ್ಲಿ 5 ಕೆಜಿ ಅಕ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 500 ಕೆಜಿ ಕೊಟ್ಟಿಗೆ ಗೊಬ್ಬರದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳೆಗಳಿಗೆ ಉಪಯೋಗಿಸಬಹುದು. ಹಾಗೂ ಇದನ್ನು ಮತ್ತೆ ಬೆಳೆಗಳಿಗೆ ನೇರವಾಗಿ ಸಹ ಕೊಡಬಹುದು. ಹೇಗೆ ಅಂದರೆ, 4 ಕೆಜಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಮತ್ತು 1/2 ಕೆಜಿ ಬೆಲ್ಲವನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ನೇರವಾಗಿ ಸುರಿಯಬೇಕು ಅಥವಾ ಶೋಧಿಸಿದ ನಂತರ ಹನಿ ನೀರಾವರಿ ಮೂಲಕವೂ ಸಹ ನಾವು ಇದನ್ನು ಕೊಡಬಹುದು. ತೆಂಗಿನಕಾಯಿ ನೀರಿನೊಂದಿಗೆ ಬಳಸುವ ವಿಧಾನ, 1 ಕೆಜಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ 1 ಟನ್ ತೆಂಗಿನ ನಾರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಇದನ್ನು ಬಳಸಬಹುದು. ಹೀಗೆಯೇ ಕಾಳುಮೆಣಸಿನಲ್ಲಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಉಪಯೋಗ, ಈ ಜೈವಿಕ ಗೊಬ್ಬರವನ್ನು ವಿವಿಧೆಡೆ ಇದು ಅಂಗಡಿಗಳಲ್ಲಿ ಸಿಗುತ್ತದೆ. ಇದನ್ನು ಉಪಯೋಗಿಸಿ ರೈತರು ಅಧಿಕ ಲಾಭವನ್ನು ಸಹ ಪಡೆದುಕೊಳ್ಳಬಹುದು. ಹಾಗೆಯೇ ಇದು ಎಲ್ಲ ಬೆಳೆಗಳು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇದರಿಂದ ನಾವು ರೈತರುಗಳು ಗೊಬ್ಬರವನ್ನು ಸಹ ಹಾಕುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ಅದರಲ್ಲೂ ಇದು ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಫಲವನ್ನು ನೀಡುತ್ತದೆ. ರೈತ ಬಾಂಧವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ

0: ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಆಕಾಶವಾಣಿ ಮಂಗಳೂರು, ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಮಂಥನ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಬಾಣಂತನ ಹಾಗೂ ಅದರ ಮಹತ್ವ. ಪ್ರಸ್ತುತಿ ಡಾಕ್ಟರ್ ಅಪರ್ಣಾ ಜೈನ್.
2: ಬಾಣಂತರ ಅಂದರೆ ಹೆರಿಗೆಯ ನಂತರದ ಕಾಲ. ಇದು ಪ್ರಸವದ ನಂತರ ಶರೀರದ ಎಲ್ಲ ಅವಯವಗಳು ಪುನಃ ಸಹಜ ಸ್ಥಿತಿಗೆ ಮರಳುವ ಅವಧಿ. ಆಯುರ್ವೇದದಲ್ಲಿ ಇದಕ್ಕೆ ಪ್ರಸವಾನಂತರ ಯಾಸ್ಥಿತಿ ಅಂದರೆ ಹೆರಿಗೆಯ ನಂತರ ಸ್ಥಿತಿ ಅಥವಾ ಸೂತಿಕ ಎಂದು ಹೇಳ್ತಾರೆ. ಬಾಣಂತಿ ಆರೈಕೆ ಎಂದರೆ ಬಾಣಂತಿಯ ದಿನಚರಿ ಅಥವಾ ಅವರಿಗೆ ವಿಶೇಷವಾಗಿ ನೀಡುವ ಆಹಾರ, ಔಷಧಿ, ದೈಹಿಕ ಮತ್ತು ಮಾನಸಿಕ ಉಪಚಾರ, ಇದನ್ನ ಬಾಣಂತಿ ಆರೈಕೆ ಅಂತಾರೆ. ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಇದು ಯಾಕೆ ತುಂಬಾ ಅತ್ಯಗತ್ಯ ಅಂದ್ರೆ, ಗರ್ಭಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆಯಿಂದಾಗಿ ತಾಯಿಯ ದೇಹ ತುಂಬಾ ಕ್ಷೀಣಗೊಂಡಿರುತ್ತದೆ. ಹಾಗೇನೆ ಹೆರಿಗೆಯ ನೋವು, ರಕ್ತಸ್ರಾವವು ತಾಯಿಯ ದೇಹವನ್ನು ಮತ್ತಷ್ಟು ಶೂನ್ಯ ಮತ್ತು ಶಿಥಿಲಗೊಳಿಸುತ್ತದೆ. ಈ ಸ್ಥಿತಿಯಿಂದ ಮತ್ತೆ ಪುನಃ ಸಹಜ ಸ್ಥಿತಿಗೆ ಮರುಕಳಿಸಲು ಹಾಗೂ ತಾಯ್ತನದ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಲು ಈ ಆರೈಕೆ, ಪೋಷಣೆ, ವಿಶ್ರಾಂತಿ ಎಲ್ಲ ಅತ್ಯಗತ್ಯ. ಬಾಣಂತಿ ಆರೈಕೆಯನ್ನು ಆಯುರ್ವೇದದ ಪ್ರಕಾರ 6-8 ವಾರದ ತನಕ ಪಾಲಿಸಬಹುದು. ಯಾಕೆಂದ್ರೆ ಗರ್ಭಾಶಯವು ತನ್ನ ಸಹಜ ಸ್ಥಿತಿಗೆ ಮರಳಲು 6 ವಾರಗಳು ಬೇಕು. ಹಾಗೆ ಯೋನಿ ಮತ್ತು ಅದರ ಸುತ್ತಮುತ್ತಲಿನ ಮಾಂಸಖಂಡಗಳು ಯಥಾಸ್ಥಿತಿಗೆ ತಲುಪಲು 8 ವಾರಗಳು ಬೇಕಾಗ್ತದೆ. ಆದ್ರಿಂದ 6-8 ವಾರಗಳ ಆರೈಕೆ ತುಂಬಾ ಅಗತ್ಯ. ಬಾಣಂತಿಯ ಆರೈಕೆಯನ್ನು ಮನೆಯಲ್ಲಿ ಸಹ ಮಾಡಬಹುದು. ಇದು ನೀವು ಮೊದಲನೆಯದಾಗಿ ಏನೇನೆಲ್ಲ ಪಾಲಿಸಬೇಕಂದ್ರೆ, ಮೊದಲಾಗಿ ಬಾಣಂತಿಯರಲ್ಲಿ ಜೀರ್ಣಶಕ್ತಿ ಕುಗ್ಗಿರ್ತದೆ. ಆದ್ರಿಂದ ಮೊದಲನೇ 1-2 ವಾರ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ, ದ್ರವಾಹಾರ ಸೇವನೆ, ಉದಾಹರಣೆಗೆ ಹಾಲು, ನೀರು, ಗಂಜಿ ಮುಂತಾದವುಗಳನ್ನು ಸೇವಿಸಬೇಕು. ಜೊತೆಗೆ ಪಚನೆಗೆ ಸಹಾಯವಾಗುವಂತಹ ದ್ರವ್ಯಗಳು, ಶುಂಠಿ, ಹಿಪ್ಪಲಿ, ಕರಿಮೆಣಸು ಇವುಗಳ ಬಳಕೆ ಮಾಡಬೇಕಾಗ್ತದೆ. ಎರಡನೇದಾಗಿ ಹೇಳುವುದಾದ್ರೆ ತೈಲ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ, ಎಣ್ಣೆ ಹಚ್ಚಿಕೊಳ್ಳುವುದು, ಬಿಸಿಯಾದ ನೀರು ಸ್ನಾನ ಮಾಡೋದು, ಕಷಾಯ ಸ್ನಾನ ಇದನ್ನೆಲ್ಲ ಮಾಡಬಹುದು. ಇದರಿಂದ ದೇಹದ ದಣಿವನ್ನ ಹಾಗೂ ವಾತದೋಷವನ್ನ ಶಮನ ಮಾಡಲಿಕ್ಕೆ ಆಗ್ತದೆ. ಇದರಿಂದಾಗಿ ಗರ್ಭಾಶಯವು ವೇಗವಾಗಿ ತನ್ನ ಸಹಜ ಸ್ಥಿತಿಗೆ ಮರಳಿಸಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆಯೇ ಬಾಣಂತಿಯರಿಗೆ ಹಾಲು ಕುಡಿಸುವಾಗ ಹೊಟ್ಟೆಗೆ ಕಟ್ಟುವ ಪಟ್ಟಿ ತುಂಬಾ ಆಧಾರವನ್ನ ಕೊಡುತ್ತದೆ. ಹಾಗೆ ಮೂರನೆಯದಾಗಿ, ಒಮ್ಮೆ ಜೀರ್ಣಶಕ್ತಿಯು ಸರಿಯಾದ ನಂತರ ಪೌಷ್ಟಿಕಾಂಶವುಳ್ಳ ಸಮತೋಲಿತ ಆಹಾರವನ್ನು ಸೇವಿಸಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಸೊಪ್ಪು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳ ಸೇವನೆ, ದಿನಕ್ಕೊಂದು ಹಣ್ಣು, ಹಾಲು ಹಾಗೂ ತುಪ್ಪದ ಬಳಕೆ, ಇವೆಲ್ಲವೂ ಕೂಡ ತಾಯಿಯ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಎದೆಹಾಲಿನ ಗುಣಮಟ್ಟ ಕೂಡ ಉತ್ತಮವಾಗ್ತದೆ. ಅದರ ಜೊತೆಗೆ ಮಗುವಿನ ಬೆಳವಣಿಗೆಗೆ ಕೂಡ ಸಹಕಾರಿಯಾಗ್ತದೆ. ಕೊನೆಯದಾಗಿ ಹೇಳಬೇಕಂದ್ರೆ ಮಾನಸಿಕ ಉಪಚಾರ, ಇದು ತುಂಬಾ ಅತ್ಯಗತ್ಯ. ಯಾಕಂದ್ರೆ ವಿಶ್ರಾಂತಿ, ಸಮರ್ಪಕ ನಿದ್ರೆ ನಮ್ಮ ಈಗಿನ ಮಹಿಳೆಯರಿಗೆ ತುಂಬಾ ಕಡಿಮೆ ಆಗಿದೆ. ಇದು ಯಾಕೆಂದ್ರೆ ಮಗುವಿಗೆ ಹಾಲುಣಿಸುವಾಗ ದೇಹಕ್ಕೆ ತುಂಬಾ ದಣಿವೂ ಆಗ್ತದೆ. ಹಾಗೆ 2-3 ಗಂಟೆಗೆ ಒಂದು ಸಲ ಮಗು ಹೇಳ್ತದೆ, ತಾಯಿಗೆ ನಿದ್ರೆ ಕೂಡ ಸರಿ ಆಗುವುದಿಲ್ಲ. ಆದ್ದರಿಂದ ಮಗು ಮಲಗಿದಾಗ ತಾಯಿ ಕೂಡ ಜೊತೆಗೆ ಮಲಗಿ, ಇದರ ಜೊತೆಗೆ ಕುಟುಂಬದವರ ಸಂಗಾತಿಯ ಸಹಕಾರ, ಬೆಂಬಲ ಇದ್ದಲ್ಲಿ ಮಾನಸಿಕ ಸ್ವಾಸ್ಥ್ಯ ರಕ್ಷಣೆ ಕೂಡ ಉತ್ತಮವಾಗಿ ಆಗ್ತದೆ. ಸೊ ಇದೆಲ್ಲ ಪರಿಚರ್ಯವನ್ನು ನೀವು ಮನೆಯಲ್ಲಿ ಕೂಡ ಮಾಡಬಹುದು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಬಾಣಂತನ ಹಾಗೂ ಅದರ ಮಹತ್ವ. ಪ್ರಸ್ತುತಿ ಡಾಕ್ಟರ್ ಅಪರ್ಣಾ ಜೈನ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
3: ಆಕಾಶವಾಣಿ ಮಂಗಳೂರು, ಕೇಳಿ ರೈತರಿಗೆ ಸಲಹೆ.
4: ಮಿಲಿಯಾಂತರ ವರ್ಷಗಳ ಹಿಂದೆ ಶೇಖರಣೆಗೊಂಡ ಖನಿಜ ತೈಲಗಳು ಕೆಲವೇ ದಶಕಗಳಲ್ಲಿ ಖಾಲಿಯಾಗುವತ್ತ ದಾಪುಗಾಲು ಹಾಕುತ್ತಿವೆ. ಬಹುಶಃ ಇನ್ನು 2-3 ದಶಕಗಳಲ್ಲಿ ವಿಶ್ವದ ಎಲ್ಲ ಕಚ್ಚಾ ತೈಲ ನಿಕ್ಷೇಪಗಳು ಖಾಲಿಯಾಗುವ ಕುರಿತು ವಿಜ್ಞಾನಿಗಳು ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ. ಅಲ್ಲದೆ ಪೆಟ್ರೋಲ್,

0: ಡೀಸೆಲ್, ಸೀಮೆಎಣ್ಣೆಯಂತಹ ಖನಿಜ ತೈಲಗಳನ್ನು ಇಂಜಿನ್ಗಳಲ್ಲಿ ಹಾಕಿ ಸುಡುವಾಗ ಅದರಿಂದ ಬರುವ ಇಂಗಾಲಾಮ್ಲ, ಗಂಧಕದ ಆಮ್ಲಗಳು, ಇಂಗಾಲದ ಸೂಕ್ಷ್ಮ ಕಣಗಳು ವಾತಾವರಣದ ಪ್ರದೂಷಣೆಯನ್ನು ಹೆಚ್ಚಿಸುತ್ತವೆ. ಹಸಿರುಮನೆ ಅನಿಲಗಳ ಅತಿಯಾದ ಹೊರಸೂಸುವಿಕೆಯಿಂದ ಭೂಮಿಯ ತಾಪಮಾನ ಹೆಚ್ಚಾಗಿದೆ. ಬದಲಿ ಇಂಧನಗಳು ನಿರಂತರವಾಗಿ ನಮಗೆ ಇದರಿಂದಾಗಿ ಬೇಕಾಗುತ್ತವೆ. ಪರಿಸರದ ಸಮತೋಲನ ಕಾಯ್ದುಕೊಳ್ಳಲು ಕೂಡ ಬದಲಿ ಇಂಧನಗಳು ಬಹಳ ಅಗತ್ಯವಾಗಿವೆ. ನಮ್ಮ ಮುಂದಿರುವ ಸವಾಲುಗಳಿಗೆ ಪರಿಹಾರವಾಗಬಲ್ಲ ಜೈವಿಕ ಇಂಧನಗಳು ಆಶಾದಾಯಕ ವಾತಾವರಣ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿವೆ. ಗ್ರಾಮೀಣ ಜನತೆ ಹಲವಾರು ವರ್ಷಗಳಿಂದ ಬೆಳೆಸಿಕೊಂಡು ಬರುತ್ತಿರುವ ಅನೇಕ ಸಸ್ಯಗಳು ಜೈವಿಕ ಇಂಧನಕ್ಕೆ ಮೂಲವಾಗಿವೆ. ಎಣ್ಣೆ ಅಂಶವುಳ್ಳ ಅನೇಕ ಬೀಜಗಳಿಂದ ಎಣ್ಣೆ ತೆಗೆದು ಜೈವಿಕ ಡೀಸೆಲನ್ನು ಉತ್ಪಾದಿಸಬಹುದು. ಸೂರ್ಯಕಾಂತಿ, ಕಡಲೆಕಾಯಿ ಮುಂತಾದ ಖಾದ್ಯ ತೈಲಗಳಿಂದಲೂ ಜೈವಿಕ ಇಂಧನವನ್ನು ತಯಾರಿಸಬಹುದು. ಆದರೆ ಇವನ್ನು ಆಹಾರವಾಗಿ ಬಳಸುವುದರ ಜೊತೆ ಆಹಾರ ಭದ್ರತೆಗೆ ಇವು ಧಕ್ಕೆಯನ್ನು ತರಬಹುದು. ಆದ್ದರಿಂದ ಅಖಾದ್ಯ ತೈಲಗಳಾದ ಹೊಂಗೆ, ಬೇವು, ಹಿಪ್ಪೆ, ಸಿಮರೂಬ, ಜತ್ರೋಪ, ಸುರಹೊನ್ನೆ ಮೊದಲಾದ ಸಸ್ಯಗಳನ್ನು ಕೃಷಿ ಯೋಗ್ಯವಲ್ಲದ ಭೂಮಿಗಳಲ್ಲಿ, ಬದುಗಳಲ್ಲಿ ಆಹಾರಧಾನ್ಯ ಬೆಳೆಗಳಿಗೆ ಪೈಪೋಟಿ ಇಲ್ಲದ ರೀತಿ ಅತಿ ಕಡಿಮೆ ಖರ್ಚಿನಲ್ಲಿ ಮಿಶ್ರ ಬೆಳೆಯನ್ನಾಗಿ ಬೆಳೆದರೆ ಪರಿಸರ ಆರೋಗ್ಯಕರವಾಗುತ್ತದೆ. ಸಾಮಾನ್ಯವಾಗಿ ಹೊಂಗೆ, ಬೇವು, ಹಿಪ್ಪೆ ಮರಗಳನ್ನು ನೂರಾರು ವರ್ಷಗಳಿಂದ ರೈತರು ತಮ್ಮ ಹೊಲಗಳಲ್ಲಿ, ಗದ್ದೆಗಳಲ್ಲಿ, ಬೇಲಿಗಳಲ್ಲಿ ಬೆಳೆಸಿಕೊಂಡು ಬರುತ್ತಿರುವುದರಿಂದ ಅವುಗಳ ನಿಕಟ ಪರಿಚಯ ಅವರಿಗಿದೆ. ಹೊಂಗೆಯಲ್ಲಿ ಸುಮಾರು 30-35% ತೈಲ ಇಳುವರಿ ಸಿಗುತ್ತದೆ. ಇದರ ಹೂ ಬಿಡುವಿಕೆ ಮಾರ್ಚ್ನಿಂದ ಮೇ, ಹಾಗೆ ಬೀಜ ಸಂಗ್ರಹಿಸುವ ಕಾಲ ಜನವರಿಯಿಂದ ಮೇ. ಬೇವು ಸುಮಾರು 28-35% ಇಳುವರಿಯ ತೈಲವನ್ನು ಕೊಡುತ್ತದೆ. ಹೂ ಬಿಡುವಿಕೆ ಮಾರ್ಚ್ನಿಂದ ಮೇ, ಬೀಜ ಸಂಗ್ರಹಿಸುವ ಸಮಯ ಜೂನ್ನಿಂದ ಆಗಸ್ಟ್. ಜತ್ರೂಪ 30-35% ತೈಲ ಇಳುವರಿಯನ್ನು ಕೊಡುತ್ತದೆ. ಮೇಯಿಂದ ಆಗಸ್ಟ್ ಹೂ ಬಿಡುತ್ತದೆ. ಆಗಸ್ಟ್ನಿಂದ ಅಕ್ಟೋಬರಲ್ಲಿ ಇದರ ಬೀಜಗಳನ್ನು ಸಂಗ್ರಹಿಸಬಹುದು. ಸಿಮರೂಬ 40-50% ತೈಲ ಇಳುವರಿಯನ್ನು ಕೊಡುತ್ತದೆ. ಡಿಸೆಂಬರ್ನಿಂದ ಫೆಬ್ರವರಿ ಇದರ ಹೂ ಬಿಡುವಿಕೆಯ ಸಮಯ. ಬೀಜ ಸಂಗ್ರಹಿಸುವ ಸಮಯ ಮಾರ್ಚ್ನಿಂದ ಏಪ್ರಿಲ್. ಜೈವಿಕ ಇಂಧನ ಉತ್ಪಾದನೆಗಾಗಿ ಬೇಕಾಗಿರುವ ಕಚ್ಚಾ ವಸ್ತುಗಳಿಗೆ ಕೃಷಿಯ ಮೂಲವಾಗಿದೆ. ಆದ್ದರಿಂದ ರೈತರ ಪಾಲ್ಗೊಳ್ಳುವಿಕೆ ಇದರಲ್ಲಿ ಅಗತ್ಯ. ರೈತರು ತಮ್ಮ ಜಮೀನಿನ ಬದುಗಳಲ್ಲಿ, ಹಿತ್ತಲು, ಬಂಜರು ಭೂಮಿಗಳಲ್ಲಿ ಈ ಮರಗಳನ್ನು ಬೆಳೆಸಬಹುದು. ಇದರಿಂದ ಬೆಳೆಗಳಿಗೆ ಬೇಕಾದ ನೆರಳು ದೊರೆಯುತ್ತದೆ. ಹಸಿರೆಲೆ ಗೊಬ್ಬರದ ಜೊತೆ ಎಣ್ಣೆಯನ್ನು ತೆಗೆದು ಬರುವಂತಹ ಹಿಂಡಿಯನ್ನು ತಮ್ಮ ಭೂಮಿಗೆ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ನೈಸರ್ಗಿಕ ಸಮತೋಲನವನ್ನು ಕೂಡ ಇದರಿಂದ ಕಾಪಾಡಬಹುದು. ಜೊತೆಯಲ್ಲಿ ರೈತರು ಹೆಚ್ಚಿನ ಆದಾಯವನ್ನು ಕೂಡ ಗಳಿಸಬಹುದು. ರೈತರು ಬಿಡುವಿನ ವೇಳೆಯಲ್ಲಿ ಎಣ್ಣೆ ಮಾರುವುದರಿಂದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಜೊತೆಗೆ ಉದ್ಯೋಗವೂ ಕೂಡ ದೊರೆತಂತಾಗುತ್ತದೆ. ಸಣ್ಣ ಅತಿಸಣ್ಣ ರೈತರು ತಮ್ಮ ಹೊಲದ ಬದುಗಳಲ್ಲಿ, ಬೇಲಿಯ ಸುತ್ತ, ಹಿತ್ತಲಲ್ಲಿ ಇಂತಹ ಕೆಲವು ಗಿಡಗಳನ್ನು ಬೆಳೆಸಬಹುದು. ದೊಡ್ಡ ರೈತರು ತಮ್ಮ ಜಮೀನಿನ ಬಂಜರು, ಕೊರಕಲು, ವ್ಯವಸಾಯ ಮಾಡದೇ ಇರುವ ಜಾಗಗಳಲ್ಲಿ ಜೈವಿಕ ಇಂಧನದ ಮರಗಳನ್ನು ಮಿಶ್ರ ತೋಪನ್ನಾಗಿ ಬೆಳೆಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.

ಕೇಳುಗರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲೊಂದು ರೀತಿಯಲ್ಲಿ ರಸ್ತೆಯ ಭಾಗವಾಗಿರ್ತೀವಿ ಅಲ್ವಾ? ಕೆಲವರು ವಾಹನ ಚಾಲಕರಾಗಿ, ಇನ್ನೂ ಕೆಲವರು ಪಾದಚಾರಿಗಳಾಗಿ. ಇಂದಿನ ಹೃದಯರಾಗ ಕಾರ್ಯಕ್ರಮದ ವಿಷಯ, ರಸ್ತೆಯಲ್ಲಿ ಸಂಚರಿಸುವಾಗ ಚಾಲಕರಾಗಿಯೂ ಪಾದಚಾರಿಗಳಾಗಿಯೂ ನಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿದರೆ ಒಳ್ಳೆಯದು. ಕರೆ ಮಾಡಿ ಭಾಗವಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22 11 99 22 22 6 11, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277 0380 00. ಹೃದಯ ರಾಗ ಕಾರ್ಯಕ್ರಮ ಈ ಬೆಳಗ್ಗೆ 10:30 ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ಬಳಿಕ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ, ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳು.

0: ಮುಖ್ಯಾಂಶಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ 6 ಅನ್ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲೇ ಕೋರ್ತೀನಿ. ಮತ್ತು ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ SAR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ CEO ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು, ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
3: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 lakh rupees ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 lakhs ಒಂದು ಕಳಿಸಿದ್ದಾರೆ. ಆ 20 lakhs ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗೆ ಕಂಟ್ರೋಲ್ ಮಾಡೋ ಸಲುವಾಗಿ 40 lakhs ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 machines ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 lakhs ತನ ಇದೆ. ಅದರಲ್ಲಿ ನಮ್ಮ ಇರ್ತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲು ಬಿಸ್ತರಿ 2 bottles ಹಾಕಿದ್ರೆ ಯು ವಿಲ್ ಗೆಟ್ ದ 1 rupee coin ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 rupees ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ ಗಳಿಂದ ಆಗ್ತಕ್ಕಂತ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 rupee coin ಬರ್ತದೆ, 2 PET bottles ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನು ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
2: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30 ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀದೇವಿ ರಾಜಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 crore ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
5: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರು

0: ಎಲ್ಲರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನ ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶ್ ಅನ್ನು ಆರಿಸಿ.
1: ಇಂದಿನ ಝಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಹುಣ್ಣಿನ ಚಿಕಿತ್ಸೆ, ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಶಲ್ಯತಂತ್ರ ಸ್ನಾತಕೋತ್ತರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಶಾಂತ್ ಕೆ ಭಟ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಝಂಡು ಆಯುರ್ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹುಣ್ಣಿನ ಚಿಕಿತ್ಸೆ ಅನ್ನುವಂಥದ್ದು. ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉದ್ಯಾವರ ಉಡುಪಿ ಇಲ್ಲಿನ ಶಲ್ಯತಂತ್ರ ಸ್ನಾತಕೋತ್ತರ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಕೆ ಭಟ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಈಗ ಈ ಹುಣ್ಣಿನ ಬಗ್ಗೆ ಕೇಳೋದಾದ್ರೆ, ಈ ಆಯುರ್ವೇದದಲ್ಲಿ ಹುಣ್ಣಿನ ಬಗ್ಗೆ ಇರುವಂತಹ ಮಾಹಿತಿಗಳು ಏನೆಲ್ಲ ಇವೆ, ಅದರ ಬಗ್ಗೆ ಏನಾದರೂ ತಿಳಿಸುತ್ತಾ ಆಯುರ್ವೇದ?
3: ಆಯುರ್ವೇದದಲ್ಲಿ ಹುಣ್ಣಿನ ಬಗ್ಗೆ ವಿಶದವಾದ ಮಾಹಿತಿ ಲಭ್ಯವಿದೆ. ಮುಖ್ಯವಾಗಿ ನಾವು ಸುಶ್ರುತ ಸಂಹಿತೆಯಲ್ಲಿ ಹುಣ್ಣಿನ ಬಗ್ಗೆ ಅಗಾಧವಾದ ಮಾಹಿತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆಯುರ್ವೇದದಲ್ಲಿ ನಾವು ಹುಣ್ಣನ್ನು ವ್ರಣ ಅಂತ ಹೇಳಿ ಕರಿತೇವೆ. ಇದೊಂದು ಆಸಕ್ತಿದಾಯಕವಾದಂತಹ ವಿಚಾರ. ಯಾಕೆ ವ್ರಣ ಅಂತ ಹೇಳ್ತೇವೆ ಅಂತ ಹೇಳುವಂಥದ್ದು, ಯಾವ ಕಾಯಿಲೆ ನಮ್ಮ ದೇಹವನ್ನು ಘಾಸಿಗೊಳಿಸಿ ಶಾಶ್ವತವಾಗಿ ವೈವರ್ಣ್ಯ ಅಥವಾ ಕಲೆಯನ್ನು ಉತ್ಪತ್ತಿ ಮಾಡ್ತದೋ ಅದನ್ನು ವ್ರಣ ಅಂತ ಹೇಳ್ತೇವೆ. ಕನ್ನಡದ ಹುಣ್ಣು ಅಂತ ಹೇಳುವಂತಹ ಶಬ್ದ ಪ್ರಾಯಶಃ ಸಂಸ್ಕೃತದ ವ್ರಣದಿಂದ ಉತ್ಪತ್ತಿಯಾಗಿದೆ ಅಂತ ನನ್ನ ಅನಿಸಿಕೆ. ವ ಹ ಆಗಿದೆ, ಣ ನು ಆಗಿದೆ, ಹಾಗೆ ಹುಣ್ಣು ಅಂತ ಹೇಳಿ ಕನ್ನಡದಲ್ಲಿ ನಾವು ಅದನ್ನು ಪ್ರಾಯಶಃ ಕರಿತಾ ಇದ್ದೇವೆ. ಆಯುರ್ವೇದದಲ್ಲಿ 5,000 ವರ್ಷಗಳ ಹಿಂದೆ 7 ಪದರದ ಚರ್ಮದ ಬಗ್ಗೆ ವರ್ಣನೆ ಇದೆ. ಈ ಚರ್ಮ ನಮ್ಮ ದೇಹವನ್ನು ಬಾಹ್ಯ ಮತ್ತು ಅಭ್ಯಂತರ ವೈಪರೀತ್ಯಗಳಿಂದ ರಕ್ಷಿಸ್ತದೆ. ಯಾವುದೇ ಕಾರಣದಿಂದ ಈ ಚರ್ಮಕ್ಕೆ ಘಾಸಿಯಾದಾಗ, ಅದು ಅಭ್ಯಂತರ ಕಾರಣ ಇರ್ಬೋದು, ಆ ಹಂತದಲ್ಲಿ ಚರ್ಮದಲ್ಲಿ ಬಾವು ಉತ್ಪತ್ತಿಯಾಗ್ತದೆ. ಬಾವು ಉತ್ಪತ್ತಿಯಾಗಿ ಮುಂದೆ ಕೀವು ಉತ್ಪತ್ತಿಯಾಗ್ತದೆ. ಕೀವಿನಿಂದ ಚರ್ಮ ಬಿರಿದು ಹೋಗ್ತದೆ, ಅದು ಒಡೆದು ಮುಂದೆ ಹುಣ್ಣಾಗಿ ಪರಿವರ್ತನೆ ಆಗ್ತದೆ. ಅಥವಾ ಬಾಹ್ಯ ಕಾರಣಗಳಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಗಾಯಗಳಾದಾಗ, ಪ್ರಹಾರಗಳಾದಾಗ, ಸೊ ಒತ್ತಡಗಳು ಉಂಟಾದಾಗ ಚರ್ಮದಲ್ಲಿ ಗಾಯ ಉಂಟಾಗ್ತದೆ. ಸರಿಯಾದ ಚಿಕಿತ್ಸೆ ಲಭ್ಯವಿಲ್ಲದೆ ಇರುವಾಗ ಅದು ಗುಣ ಆಗದೆ ಮುಂದೆ ಹುಣ್ಣಾಗಿ ಪರಿವರ್ತನೆಗೊಳ್ತದೆ. ಸೊ ಈ ಹುಣ್ಣಿನ ಬೇರೆ ಬೇರೆ ಗುಣಲಕ್ಷಣಗಳನ್ನು ನೋಡಿ ಆಯುರ್ವೇದದಲ್ಲಿ 15 ವಿಧವಾದಂತಹ ವರ್ಣಗಳನ್ನು ವಿಂಗಡಿಸಿದ್ದಾರೆ. ಹುಣ್ಣುಗಳು ಸರಿಯಾಗಿ ಗುಣ ಆಗದೇ ಇರುವಾಗ, ಸಾಧಾರಣ 2-3 ವಾರ ತಾಗ್ತದೆ, ಅಲ್ಲಿ 2-3 ವಾರಗಳಲ್ಲಿ ಹುಣ್ಣು ಗುಣ ಆಗಲಿಲ್ಲ ಅಂತ ಹೇಳಿದರೆ ನಾವು ಆಯುರ್ವೇದದಲ್ಲಿ ಅದನ್ನು ದುಷ್ಟವ್ರಣ ಅಂತ ಹೇಳಿ ಕರಿತೇವೆ. ವ್ಯಕ್ತಿಯ ಹುಣ್ಣಿನ ಗುಣಲಕ್ಷಣಗಳನ್ನು ನೋಡಿಕೊಂಡು ಅದರ ಪ್ರಕಾರ ನಾವು ಮುಂದೆ ಚಿಕಿತ್ಸೆಯನ್ನು ಮಾಡ್ತೇವೆ.
2: ಡಾಕ್ಟರ್, ಈಗ ತಾವು ಹೇಳಿದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಹುಣ್ಣು ಉಂಟಾಗುತ್ತೆ ಅಂತ ಹೇಳಿ, ಈ ಹುಣ್ಣು ತಾನಾಗಿಯೇ ಗುಣ ಆಗುತ್ತಾ ಅಥವಾ ಅದಕ್ಕೆ ಮತ್ತೆ ಚಿಕಿತ್ಸೆ ಅಗತ್ಯ ಇದೆಯಾ, ಅಥವಾ ಈ ಒಂದು ವೇಳೆ ಗುಣ ಆಗಲ್ಲ ಅಂತ ಹೇಳಿದರೆ ಯಾವೆಲ್ಲ ಕಾರಣಗಳಿಂದಾಗಿ ಇದು ಗುಣ ಆಗಲ್ಲ?
3: ಹುಣ್ಣು ಗುಣವಾಗದೇ ಇರಲಿಕ್ಕೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ರಕ್ತ ಸಂಚಾರ, ನಮಗೆ ಗೊತ್ತಿದ್ದ ಹಾಗೆ ಅಪಧಮನಿ ಅಭಿಧಮನಿ ಅಂತಿದೆ. ಸೊ ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದಾಗ, ಕಾಯಿಲೆಗಳುಂಟಾದಾಗ, ರಕ್ತದ ಸುಗಮವಾದ ಪರಿಚಲನೆಗೆ ತೊಡಕುಂಟಾದಾಗ ಹುಣ್ಣು ವಾಸಿಯಾಗುವುದಿಲ್ಲ. ಇನ್ನು ಎರಡನೇ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನರದೌರ್ಬಲ್ಯ. ಸೊ ವ್ಯಕ್ತಿಯ ನರಗಳು ಯಾವುದೇ ಕಾಯಿಲೆಯಿಂದಾಗಿ ತೊಂದರೆಗೆ ಒಳಗಾದಾಗ, ಮುಖ್ಯವಾಗಿ ಈ ಪ್ರಮೇಹ, ಡಯಾಬಿಟೀಸ್ ಅಂತ ಹೇಳುವಂಥದ್ದು, ಇನ್ನು ಬೇರೆ ಕಾಯಿಲೆಗಳಿಂದ, ಸೊ ಸ್ಪರ್ಶ ಜ್ಞಾನದಲ್ಲಿ ವ್ಯತ್ಯಾಸ ಆಗ್ತದೆ. ಸೊ ನರದ ದೌರ್ಬಲ್ಯದಿಂದಾಗಿ ಹುಣ್ಣು ವಾಸಿಯಾಗದೇ ಇರ್ಬೋದು. ಅದಲ್ಲದೆ ವಿವಿಧ ಸೋಂಕುಗಳಿಂದಾಗಿ, ಅದರಲ್ಲಿ ಟಿ ಬಿಯು ಸೇರಿಕೊಂಡಿದೆ, ಹಲವಾರು ಸೋಂಕುಗಳ ಕಾರಣದಿಂದಾಗಿ ಹುಣ್ಣು ಮಾಯದೇ ಇರ್ಬೋದು. ಅದಲ್ಲದೆ ನೈರ್ಮಲ್ಯದ ಸಮಸ್ಯೆ ಇರುವಂಥದ್ದು, ಸರಿಯಾದ ರೆಸ್ಟ್ ಕೊಡದೇ ಇರುವಂಥದ್ದು, ಓಡಾಡ್ತಾ ಇರುವಂಥದ್ದು, ಅದ್ರ ಜೊತೆಗೆ ಇನ್ನು ಫೈಲೇರಿಯಾ ಅಂತ ಹೇಳುವಂಥದ್ದು, ಆನೆಕಾಲು ರೋಗ ಇರ್ಬೋದು, ನಾವು ಲಸಿಕಾ ಅಂತ ಹೇಳ್ತೇವೆ, ಲಿಂಫ್ಯಾಟಿಕ್ ಅಬ್ಸ್ಟ್ರಕ್ಷನ್ನು, ಸೊ ಅಂಥದ್ರಲ್ಲಿಯೂ ಹುಣ್ಣು ವಾಸಿಯಾಗದೇ ಇರುವಂಥದ್ದು. ಅದ್ರ ಜೊತೆಗೆ ಹುಣ್ಣಿನ ಮೇಲಿನ ಅತಿಯಾದ ಒತ್ತಡ, ಕುಷ್ಠ ಮುಂತಾದ ಚರ್ಮ ರೋಗಗಳು, ಅದ್ರ ಜೊತೆಗೆ ರಕ್ತಹೀನತೆ, ಮ್ಯಾಲ್ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕಾರಣಗಳಿಂದ ಹುಣ್ಣು ವಾಸಿಯಾಗದೇ ಇರಬಹುದು. ನಾವು ಪ್ರತಿ ವ್ಯಕ್ತಿ ಹುಣ್ಣಿನಿಂದ ಸಫರಾಗುವಂತಹ ಪೇಷಂಟ್ಸ್ ಬಂದಾಗ ಅವರಲ್ಲಿ ಯಾವುದೆಲ್ಲ ಕಾರಣಗಳಿಂದ ಹುಣ್ಣು ವಾಸಿಯಾಗ್ತಾ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಅದರ ಪ್ರಕಾರ ನಾವು ಚಿಕಿತ್ಸೆಯನ್ನು ಮುಂದೆ ಮಾಡಬೇಕಾಗ್ತದೆ.
2: ಈಗ ಈ ಹುಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಏನಾದರೂ ಬೇರೆ ವಿಧಾನಗಳಿದೆಯಾ? ಹೇಗೆ
3: ಹುಣ್ಣಿನಲ್ಲಿ ನಾವು ನೋಡಿ ಪರೀಕ್ಷೆ ಮಾಡುವಂತಹ ವಿಧಾನ ಇದೆ, ಇನ್ನು ಹುಣ್ಣನ್ನು ಮುಟ್ಟಿ ಪರೀಕ್ಷೆ ಮಾಡುವಂಥ ವಿಧಾನ ಇದೆ, ಇನ್ನು 5 ವಿಧದ ವರ್ಣ, ಸ್ರಾವ, ವೇದನ, ಬೇರೆ ಬೇರೆ ರೀತಿಯ ನೋವುಗಳು, ಇನ್ನು ವ್ರಣದ ಹುಣ್ಣಿನ ಆಕೃತಿ, ಇನ್ನು ಗಂಧ, ಈ 5 ವಿಧದ

0: ಪರೀಕ್ಷಾ ವಿಧಾನಗಳನ್ನು ಅಳವಡಿಸಿಕೊಂಡು ನಾವು ಪರೀಕ್ಷೆ ಮಾಡ್ತೇವೆ. ಅದರ ಜೊತೆಗೆ ಅಗತ್ಯ ಇದ್ದರೆ ಹುಣ್ಣಿನ ಸ್ರಾವ ಮತ್ತು ಅದರ ಕೆಲವು ಸಣ್ಣ ಭಾಗವನ್ನು ತೆಗೆದು ಪರೀಕ್ಷೆ ಮಾಡಿಸ್ಬಿಟ್ಟು ಆ ಮೂಲಕ ಹುಣ್ಣು ಯಾವುದು ಅಂತ ಹೇಳುವಂಥದ್ದನ್ನು ನಿರ್ಧಾರ ಮಾಡಿಬಿಟ್ಟು ನಂತರ ಪರೀಕ್ಷೆಯನ್ನು ಮಾಡಬೇಕು, ಅನಂತರ ಚಿಕಿತ್ಸೆಯನ್ನು ಮಾಡಬೇಕು.
1: ಈಗ ಚಿಕಿತ್ಸೆಯ ವಿಷಯಕ್ಕೆ ಬರೋದಾದ್ರೆ ಈಗ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇರ್ತದೆ, ಅಂದರೆ ಎಲ್ಲ ರೀತಿಯ ಹುಣ್ಣುಗಳಿಗೂ ಒಂದೇ ರೀತಿಯಾದಂಥ ಚಿಕಿತ್ಸೆ ಇರುತ್ತೋ ಅಥವಾ ಬೇರೆ ಬೇರೆ ಇರ್ತದೋ?
0: ಆಯುರ್ವೇದದಲ್ಲಿ ಸುಶ್ರುತ ಸಮಯದಲ್ಲಿ ಮುಖ್ಯವಾಗಿ 60 ವಿಧದ ಚಿಕಿತ್ಸಾ ವಿಧಾನಗಳನ್ನು ಹುಣ್ಣಿನಲ್ಲಿ ದಾಖಲಿಸಲ್ಪಟ್ಟಿದೆ. ಮುಖ್ಯವಾಗಿ ನಾವು ವ್ಯಕ್ತಿಯ ದೇಹ ಬಲ, ಇನ್ನು ಹುಣ್ಣಿನ ಗುಣಲಕ್ಷಣಗಳು ಮತ್ತು ಕಾಲ ಕಾಲ ಅಂತೇಳಿದರೆ ನಮ್ಮ ಋತು, ಶೀತಕಾಲವೋ ಉಷ್ಣಕಾಲವೋ, ಇವುಗಳನ್ನೆಲ್ಲ ಪರಿಗಣಿಸಿ ಯಾವುದು ಸೂಕ್ತ ಚಿಕಿತ್ಸೆಯೋ ಅದನ್ನು ನಾವು ವ್ಯಕ್ತಿಗೆ ಮತ್ತು ಹುಣ್ಣಿಗೆ ಕೊಡ್ತೇವೆ. ಮುಖ್ಯವಾಗಿ ದೇಹ ಬಲ ಚೆನ್ನಾಗಿರುವ ವ್ಯಕ್ತಿಯಲ್ಲಿ ನಾವು ದೇಹ ಶುದ್ಧಿಯನ್ನು, ನಾವು ಪಂಚಕರ್ಮ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಆ ವ್ಯಕ್ತಿಗೆ ಯಾವುದು ಸೂಕ್ತವೋ ಅಂತ ದೇಹ ಶುದ್ಧಿಯ ಚಿಕಿತ್ಸೆಯನ್ನು ಮಾಡಿಸಿಬಿಟ್ಟು ಅದರ ಜೊತೆಗೆ ವ್ರಣ ಚಿಕಿತ್ಸೆಯನ್ನು ಮಾಡ್ತೇವೆ. ಈ ಹುಣ್ಣಿನ ಚಿಕಿತ್ಸೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬಂದ ಸಂದರ್ಭದಲ್ಲಿ 8 ವಿಧದ ಶಸ್ತ್ರಚಿಕಿತ್ಸಾ ಪ್ರಕಾರಗಳು ನಮ್ಮಲ್ಲಿ ಹೇಳಲ್ಪಟ್ಟಿವೆ. ಮುಖ್ಯವಾಗಿ ಹುಣ್ಣಿನಲ್ಲಿ ಕೀವು ಇರುವಾಗ ಕೀವನ್ನು ತೆಗೆಯುವಂಥ ವಿಧಾನ, ಇನ್ನು ಹುಣ್ಣಿನಲ್ಲಿ ಫಾರಿನ್ ಬಾಡಿ ಏನಾದರೂ ಸೇರಿಕೊಂಡಿದ್ದರೆ ಅದನ್ನು ತೆಗೆಯುವಂಥ ವಿಧಾನ, ಇನ್ನು ಹುಣ್ಣಿನಲ್ಲಿ ಕೊಳೆತ ಅಂಶ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆಯುವಂಥ ವಿಧಾನ, ಹೀಗೆ 8 ವಿಧದ ಶಸ್ತ್ರಚಿಕಿತ್ಸಾ ಕ್ರಮಗಳಿವೆ. ಅವುಗಳನ್ನು ಅಳವಡಿಸ್ಕೊಳ್ತೀವಿ. ಅದರ ಜೊತೆಗೆ 14 ವಿಧವಾದಂತಹ ಸ್ಥಾನೀಯ ಚಿಕಿತ್ಸಾ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ತೀವಿ. ಅದರಲ್ಲಿ ಹುಣ್ಣನ್ನು ಬೇರೆ ಬೇರೆ ಕಷಾಯಗಳಿಂದ ತೊಳೆಯುವಂಥದ್ದು, ಲೇಪ ಹಚ್ಚುವಂಥದ್ದು, ಪೇಸ್ಟ್ಗಳನ್ನು ಹಚ್ಚುವಂಥದ್ದು, ಸೊ ಇಂಥ ಬೇರೆ ಬೇರೆ ಚೂರ್ಣ ಪೌಡರ್ಗಳನ್ನು ನಾವು ಹಾಕುವಂಥದ್ದು, ಹೀಗೆ ಸ್ಥಾನಿಕ ಚಿಕಿತ್ಸಾ ವಿಧಾನಗಳಿವೆ. ಅದರ ಜೊತೆಗೆ ಕ್ರಿಮಿಘ್ನ ಅಂತ ಹೇಳುವಂಥದ್ದು, ಕ್ರಿಮಿಕೆ ಸೋಂಕಿಗೆ ಇರುವಾಗ ಸೋಂಕನ್ನು ಕಡಿಮೆ ಮಾಡುವಂತಹ ವಿಧಾನಗಳು. ಅದರ ಜೊತೆಗೆ ವಿಶಿಷ್ಟವಾದ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಾದ ಕ್ಷಾರ ಚಿಕಿತ್ಸೆ, ಲೀಚ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಜಲೋಕಾವಚರಣ ಅಂತ ನಾವು ಹೇಳ್ತೀವಿ, ಅವುಗಳನ್ನು ನಾವು ಅಲ್ಲಿ ಉಪಯೋಗಿಸ್ತೇವೆ. ಅದರ ಜೊತೆಗೆ ಔಷಧಿಯನ್ನು ಆಭ್ಯಂತರವಾಗಿ ಕೊಡುವಂತಹ ಔಷಧಿ, ಅದು ಕಷಾಯ ಇರ್ಬೋದು, ಪೌಡರ್ ಇರ್ಬೋದು, ಅಥವಾ ಆಸವರಿಷ್ಟಗಳಿರ್ಬೋದು, ಲೇಹಗಳಿರ್ಬೋದು, ಆಭ್ಯಂತರ ಚಿಕಿತ್ಸೆಯನ್ನು ಔಷಧಿ ರೂಪದಲ್ಲಿ ಕೊಡ್ತೇವೆ. ಅದರ ಜೊತೆಗೆ ಕೊನೆಗೆ ಆಹಾರ ಪದ್ಧತಿಯನ್ನು ನಾವು ಹುಣ್ಣಿನ ಚಿಕಿತ್ಸೆಯಲ್ಲಿ ಅಳವಡಿಸ್ಕೊಳ್ತೇವೆ.
1: ಈಗ ತಾವು ಹೇಳಿದ್ರೆ ವಿಶೇಷವಾದ ಚಿಕಿತ್ಸೆಗಳನ್ನೆಲ್ಲ ಕೊಡ್ತೀರಿ ಅಂತ ಹೇಳಿದ್ರೆ, ಅದರಲ್ಲೂ ಕ್ಷಾರ ಚಿಕಿತ್ಸೆ ಅಂತದ್ದು, ಇದು ಎಂತಹ ಹುಣ್ಣಿಗೆ ಇದನ್ನು ಕೊಡ್ತೀರಾ, ಅಂದರೆ ಎಲ್ರಿಗೂ ಕೊಡ್ತೀರಾ ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥದ್ದಕ್ಕೆ ಅಂತಲೇ ಕೊಡ್ತೀರಾ?
0: ಅಂದರೆ ಈ 60 ಚಿಕಿತ್ಸಾ ವಿಧಾನಗಳಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ಅದರದ್ದೇ ಆದ ಇಂಡಿಕೇಶನ್ಸ್ ಇದೆ. ತುಂಬ ಸಮಯದಿಂದ ನಾವು ದುಷ್ಟವರ್ಣ ಅಂತ ನಾವು ಹೇಳ್ತೀವಿ, ಆ ಹುಣ್ಣು ಯಾವಾಗ ಬೇಗ ಗುಣ ಆಗುವುದಿಲ್ಲ, 3 ವಾರದಲ್ಲಿ ಗುಣ ಆಗ್ತಾ ಇಲ್ಲ, ಬೇರೆ ಯಾವ ಚಿಕಿತ್ಸೆಯಿಂದ ಗುಣ ಆಗ್ತಾ ಇಲ್ಲ, ಹುಣ್ಣಿನಲ್ಲಿ ಸಾಫ್ಟ್ ಟಿಶ್ಯೂ, ನಾವು ಗ್ರ್ಯಾನ್ಯುಲೇಷನ್ ಟಿಶ್ಯೂ ಅಂತ ಹೇಳ್ತೀವಿ, ಅದು ತುಂಬ ಡಿಲೇ ಆಗಿ ಅನ್ಹೆಲ್ದಿ ಗ್ರ್ಯಾನ್ಯುಲೇಷನ್ ಟಿಶ್ಯೂ ಇದೆ, ಸ್ಕಾರ್ ಟಿಶ್ಯೂ ಜಾಸ್ತಿ ಆಗಿರ್ತದೆ, ಅಂತ ಹಂತದಲ್ಲಿ ನಾವು ಕ್ಷಾರ ಔಷಧಿಯನ್ನು ಕೊಡ್ತೇವೆ.
1: ಡಾಕ್ಟರ್, ಈಗ ಆಮೇಲೆ ತಾವು ಹೇಳಿದ್ರಿ ಆಹಾರ ಪದ್ಧತಿ ಕೂಡ ಮುಖ್ಯ ಆಗ್ತದೆ ಅಂತ ಹೇಳಿ, ಇಲ್ಲಿ ಪಥ್ಯ ಮಾಡಬೇಕಾದಂಥ ಅವಶ್ಯಕತೆ ಇರ್ತದ ಈ ಹುಣ್ಣಿನ ಸಮಸ್ಯೆ ಇದ್ದಾಗ?
0: ಪ್ರತಿಯೊಂದು ಕಾಯಿಲೆಯಲ್ಲಿಯೂ ಕಾಯಿಲೆ ಬೇಗ ಗುಣ ಆಗಬೇಕು ಅಂತ ಹೇಳಿದರೆ ಪಥ್ಯದ ಅವಶ್ಯಕತೆ ಇರ್ತದೆ. ದೇಹವೇ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸ್ತದೆ, ಸೊ ಈ ದೇಹಕ್ಕೆ ನಾವು ಸಪೋರ್ಟ್ ಕೊಡಬೇಕಾಗ್ತದೆ, ಅದು ಮುಖ್ಯವಾಗಿ ಆಹಾರದ ಮುಖಾಂತರ ನಾವು ಕೊಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಕಾಯಿಲೆಯಲ್ಲಿಯೂ ಪಥ್ಯದ ಪ್ರಾಮುಖ್ಯತೆ ಇದ್ದೇ ಇರ್ತದೆ.
1: ಈಗ ಯಾವ ರೀತಿಯಾದಂಥ ಪಥ್ಯವನ್ನು ಅವ್ರು ಮಾಡಬೇಕಾಗತ್ತೆ?
0: ಮುಖ್ಯವಾಗಿ ಹುಣ್ಣಿನ ಕಾಯಿಲೆಯಲ್ಲಿ ಹೇಳುವಂಥ ಸಾಮಾನ್ಯ ಪಥ್ಯ ಅಂತ ಹೇಳಿದರೆ ಕೆಂಪಕ್ಕಿಯಿಂದ ಮಾಡಿದಂಥ ಆಹಾರ, ಅಕ್ಕಿ, ಬಾರ್ಲಿ, ಗೋಧಿ, ರಾಗಿ ಇವುಗಳಿಂದ ಮಾಡಿದಂಥ ಆಹಾರ, ಹೆಸರು ಪಥ್ಯ, ತುಪ್ಪ ತಗೊಳ್ಬೋದು, ಬಿಸಿನೀರಿನ ಸೇವನೆ, ಮೂಲಂಗಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಪಡವಲಕಾಯಿ, ಹಾಗಲಕಾಯಿ, ಹೀಗೆ ಇವೆಲ್ಲ ಸಾಧಾರಣವಾಗಿ ಪಥ್ಯ. ಇನ್ನು ವ್ಯಕ್ತಿಯ ಅಗ್ನಿಬಲ ಅಂದರೆ ಜೀರ್ಣಶಕ್ತಿ, ಇನ್ನು ಕಾಯಿಲೆಯ ಗುಣಲಕ್ಷಣಗಳು, ಅದು ವಾತದಿಂದ ಉಂಟಾದ ಕಾಯಿಲೆ ಹುಣ್ಣೋ ಅಥವಾ ಪಿತ್ತವೋ ಅಥವಾ ಕಫವೋ, ಹಾಗೆ ನೋಡ್ಕೊಂಡು ಬಿಟ್ಟು ಅದರ ಪ್ರಕಾರ ನಾವು ಪಥ್ಯವನ್ನು ಹೇಳ್ತೇವೆ. ಅದರ ಜೊತೆಗೆ ಸಾಮಾನ್ಯವಾಗಿ ಅಪಥ್ಯ ಅಂತ ಹೇಳುವಂಥದ್ದು ಅಂತ ಹೇಳಿದರೆ ಅತಿಯಾದ ಉಪ್ಪು, ಹುಳಿ, ಖಾರ, ಕರಿದ ಪದಾರ್ಥಗಳು, ಧೂಮಪಾನ, ಮದ್ಯ ಸೇವನೆ, ಹುರುಳಿಯಿಂದ ಮಾಡಿದಂತಹ ಆಹಾರ, ನೆಲಕಡಲೆ, ಹಾಲು, ಮೊಸರು, ಮಜ್ಜಿಗೆ, ತುಂಬ ಡೈರಿ ಪ್ರಾಡಕ್ಟ್ಸು ಅಂದರೆ ಹೆವಿ ಇರುವಂಥ ಆಹಾರಗಳು, ಜೀರ್ಣಕ್ರಿಯೆಗೆ ತೊಂದರೆ ಕೊಡುವಂಥ ಆಹಾರಗಳು, ಇನ್ನು ಅದರ ಜೊತೆಗೆ ಶೀತಲೀಕರಿಸಿದಂಥ ಆಹಾರ, ಇನ್ನು ಜಂಕ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ, ಇನ್ನು ಪ್ಯಾಕ್ಡ್ ಫುಡ್ಸು, ಫ್ಲೇವರಿಂಗ್ ಏಜೆಂಟ್ಸ್ ಹಾಕಿರುವಂಥದ್ದು, ಸೊ ಇಂಥ ಆಹಾರಗಳು. ಅದರ ಜೊತೆಗೆ ಮಾನಸಿಕ ಕ್ಷೋಭೆಗಳು, ಚಿಂತೆ, ಇನ್ನು ಭಯ, ಶೋಕ, ಆಯಾಸ, ಸೊ ಇಂಥ ಮಾನಸಿಕ ಕ್ಷೋಭೆಯಿಂದಲೂ ಹುಣ್ಣಿನ ಹೀಲಿಂಗ್ ವಾಸಿಯಾಗುವಂತಹ ಸಮಯ ಜಾಸ್ತಿ ತಗೊಳ್ಬಹುದು.
1: ಈಗ ಈ ಪಥ್ಯ ಎಷ್ಟು ದಿನ ಮಾಡಬೇಕಾಗ್ತದೆ? ಅವರು
0: ಹುಣ್ಣು ಗುಣ ಆಗುವವರೆಗೆ ಮಾಡಬೇಕಾಗ್ತದೆ, ಕೆಲವೊಂದು ಹುಣ್ಣು ಗುಣ ಆದ ಮೇಲೂ ಕೆಲವೊಮ್ಮೆ ಕಂಟಿನ್ಯೂ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು 6 ಒಂದು ವರ್ಷದವರೆಗೆ ಪಥ್ಯವನ್ನು ಸ್ವಲ್ಪ ಫಾಲೋ ಮಾಡಬೇಕು ಅಂತ ಹೇಳ್ತೀವಿ ಪೇಷಂಟ್ಸಲ್ಲಿ.
1: ಡಾಕ್ಟರ್, ಹಾಗೆ ಈ ವಾತಾವರಣ ಏನಾದರೂ ಪ್ರಭಾವ ಬೀರುತ್ತಾ ಈ ಒಂದು ಚಿಕಿತ್ಸೆಯ ಮೇಲೆ?
0: ಎಲ್ಲ ಕಾಯಿಲೆಗಳ ಮೇಲೂ ವಾತಾವರಣದ ಪ್ರಭಾವ ಇದ್ದೇ ಇರ್ತದೆ. ಯಾಕಂದರೆ ನಾವು ಆಯುರ್ವೇದದಲ್ಲಿ ತ್ರಿದೋಷಗಳನ್ನು ನೋಡಿಕೊಂಡು, ಅಂದರೆ ವಾತ, ಪಿತ್ತ ಮತ್ತು ಕಫ, ಇವುಗಳ ಆಧಾರದ ಮೇಲೆ ಪ್ರತಿಯೊಂದು ಕಾಯಿಲೆಯನ್ನು ವರ್ಗೀಕರಿಸ್ಕೊಳ್ತೀವಿ. ಸೊ ಹಾಗೆ ವ್ರಣದಲ್ಲಿಯೂ ಈ ವಾತ, ಪಿತ್ತ ಮತ್ತು ಕಫದ ಪ್ರಭಾವಗಳು ಇದ್ದೇ

0: ಸೊ ಈ ಸೀಸನು ಈ ವಾತಪಿತ್ತ ಮತ್ತು ಕಫದ ಮೇಲೆ ಪ್ರಭಾವ ಬೀರುತ್ತದೆ. ಸೊ ಹಾಗಾಗಿ ವಾತಾವರಣದ ಪ್ರಭಾವ, ಋತುಗಳ ಪ್ರಭಾವ ಪ್ರತಿಯೊಂದು ಕಾಯಿಲೆ ಮೇಲೂ ಇದ್ದೇ ಇರ್ತವೆ. ಹಾಗಾಗಿ ನಾವು ಔಷಧಿ ಮತ್ತು ಆಹಾರವನ್ನು ಹೇಳುವಾಗ ಇವುಗಳನ್ನು ಪರಿಗಣನೆಗೆ ತೆಗೆದುಕೊಂಡೇ ನಾವು ಹೇಳಬೇಕಾಗ್ತದೆ.
1: ಇನ್ನು ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಹೇಳೋದಾದರೆ ಇದು ಯಾವ ರೀತಿಯಾಗಿ ಮುಖ್ಯ ಆಗುತ್ತೆ?
0: ಅತ್ಯಂತ ವ್ರಣದಲ್ಲಿ ಅಂದರೆ ಹುಣ್ಣಿನ ಚಿಕಿತ್ಸೆಯಲ್ಲಿ ನೈರ್ಮಲ್ಯದ ಪ್ರಭಾವ ಅತ್ಯಂತವಾಗಿರ್ತದೆ. ಅತ್ಯಂತ ಪ್ರಮುಖವಾದ ಒಂದು ವಿಚಾರ ಅದು. ಎಷ್ಟೋ ಸಲ ಪೇಷಂಟ್ಸ್ಗಳದ್ದು ಆ ಸೋಂಕು ಉತ್ಪತ್ತಿಯಾಗುವಂಥದ್ದು ಈ ನೈರ್ಮಲ್ಯದ ಅಭಾವದಿಂದ ಆಗಿರ್ತದೆ. ಎಷ್ಟೋ ಸಲ ಈ ಬ್ಯಾಂಡೇಜ್ಗಳು, 14 ವಿಧದ ಬ್ಯಾಂಡೇಜು ಆಯುರ್ವೇದದಲ್ಲಿ ವರ್ಣಿಸಲ್ಪಟ್ಟಿವೆ. ಸೊ ಈ ಬ್ಯಾಂಡೇಜನ್ನು ಒದ್ದೆ ಮಾಡುವಂಥದ್ದು, ಸೊ ಸರಿಯಾಗಿ ನೋಡಿಕೊಳ್ಳದೇ ಇರುವಂಥದ್ದು, ಪ್ರತಿ ದಿವಸ ವೂಂಡ್ ಕೇರ್ ಅಥವಾ ಅಲ್ಸರ್ಸ್ ಅಥವಾ ಹುಣ್ಣನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇರುವಂಥದ್ದು, ಸೊ ಹೀಗಾಗಿ ಸೋಂಕುಗಳು ಉತ್ಪತ್ತಿಯಾಗ್ತವೆ. ಸೋಂಕಿನಿಂದಾಗಿ ಹುಣ್ಣುಗಳು ದೊಡ್ಡದಾಗ್ತವೆ, ಬೆಳಿಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಮುಂದೆ ಅದು ಹೀಲಾಗದೇ ಇರ್ಬೋದು.
1: ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವರು ಈ ಹುಣ್ಣಲ್ವಾ ಅದು ಅದೃಷ್ಟಕ್ಕೆ ಗುಣ ಆಗುತ್ತೆ ಅಂತ ಅಂದುಕೊಳ್ಳೋರು ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಹಾಗೆ ಬಿಟ್ಟರೆ ಏನಾಗ್ಬೋದು ಡಾಕ್ಟ್ರೆ?
0: ಯಾವುದೇ ಕಾಯಿಲೆಯನ್ನು ದೇಹ ತನ್ನಷ್ಟಕ್ಕೆ ಗುಣ ಮಾಡುವಂಥ ಸಾಮರ್ಥ್ಯ ಹೊಂದಿರ್ತದೆ. ಆದರೆ ಔಷಧಿ ಚಿಕಿತ್ಸೆಯ ಮುಖಾಂತರ ಅದನ್ನು ದೇಹಕ್ಕೆ ಬೇಕಾದಂತಹ ಸಪೋರ್ಟ್ ಕೊಟ್ಟು ಕಾಯಿಲೆಯನ್ನು ಬೇಗ ಗುಣಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹುಣ್ಣಿನಲ್ಲಿಯೂ ಅದೇ ಥರ. ಸಾಮಾನ್ಯವಾದ ಗಾಯ ನಮಗೆ ಏನು ಮಾಡದಿದ್ದರೂ 2-3 ವಾರದ ಒಳಗೆ, ಒಂದು ಸಾಮಾನ್ಯವಾಗಿ ಸಣ್ಣ ಗಾಯ ಅಂತೇಳಿದರೆ 10 ದಿವಸದೊಳಗೆ ಗುಣ ಆಗ್ತದೆ. ಅಬ್ಬಬ್ಬ ಅಂತೇಳಿದರೆ 1-2 ವಾರದ ಒಳಗೆ 3 ವಾರದೊಳಗೆ ಗುಣ ಆಗ್ತದೆ. ಈ ನೈರ್ಮಲ್ಯದ ಅಭಾವದಿಂದ ಆಗಿರ್ಬೋದು, ಮುಖ್ಯವಾಗಿ ಸೋಂಕಿನಿಂದಾಗಿರ್ಬೋದು, ಸೋಂಕಿನಿಂದಾಗಿ ಕಾಯಿಲೆ ದೊಡ್ಡದಾಗ್ತದೆ. ಮುಂದೆ ಹಾಗೇ ಬಿಟ್ಟರೆ ಅದು ಇನ್ನೂ ದೇಹದ ಒಳಗೆ ಸೇರ್ಕೊಂಡ್ಬಿಟ್ಟು ಕಾಂಪ್ಲಿಕೇಶನ್ಸ್ ಆಗಿ ಸೈನಸ್ ಅಂತ ಹೇಳಿಬಿಟ್ಟು ಪ್ರಾಬ್ಲಮ್ಸ್ ಬರುತ್ತೆ, ನಾವು ಅದನ್ನು ನಾಡಿವ್ರಣ ಅಂತ ಹೇಳ್ತೇವೆ. ಅಥವಾ ಹಾಗೆ ಮುಂದುವರೆದ್ರೆ ಅದರಿಂದಾಗಿ ಮುಂದೆ ಕ್ಯಾನ್ಸರ್ ಆಗಿ ಪರಿವರ್ತಿತ ಆಗುವಂತಹ ಸಂಭವವೂ ಇರ್ತದೆ. ಹುಣ್ಣು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು.
1: ಡಾಕ್ಟರ್, ಈಗ ಕಡೆಯದಾಗಿ ಈ ಹುಣ್ಣಿನಿಂದ ಯಾರು ತುಂಬಾ ಜಾಗ್ರತೆಯನ್ನು ವಹಿಸ್ಕೋಬೇಕಾಗುತ್ತೆ, ಅಂದರೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದಾದ್ರೆ ಯಾರಿಗೆ ಜಾಸ್ತಿ ಅಪಾಯ ಆಗುವಂಥ ಸಾಧ್ಯತೆ ಇರ್ತದೆ?
0: ಒಂದನೆಯದು ಹೊರಗೆ ಕೆಲಸ ಮಾಡುವವರು, ಆವಾಗಾವಾಗ ದೇಹಕ್ಕೆ ಗಾಯ ಉಂಟಾಗಿ ಅದರಿಂದ ಹುಣ್ಣಾಗಿ ಕನ್ವರ್ಟ್ ಆಗುವಂಥದ್ದು. ಇನ್ನು ದೇಹದ ಪ್ರತಿರೋಧಕ ಶಕ್ತಿ ಕಡಿಮೆ ಇರುವವರು, ಅಂತಂದರೆ ಮುಖ್ಯವಾಗಿ ರಕ್ತಹೀನತೆಯಿಂದ ಬಳಲುವವರು, ಇನ್ನು ಡಯಾಬಿಟಿಸಿಂದ ಬಳಲುವುದು ಅಂದರೆ ಪ್ರಮೇಹ ರೋಗ ಇಂದ ಬಳಲುವವರು, ಇನ್ನು ಲಿವರ್ನ ತೊಂದರೆ ಇರುವವರು, ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆ ಇರುವವರು, ಮ್ಯಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಅಂಥದ್ರಿಂದ ಬಳಲ್ತಾ ಇರುವವರು, ಸೊ ಇಂಥ ಕ್ಯಾಟಗರಿ ಅಂಥ ಪೇಷಂಟ್ಸಲ್ಲಿ ಅಂಥ ರೋಗಿಗಳಲ್ಲಿ ಹುಣ್ಣು ಬೇಗ ವಾಸಿ ಆಗದೇ ಇರ್ಬೋದು. ಸೊ ಅಂಥವರಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಆಯುರ್ವೇದದಲ್ಲಿ ಹುಣ್ಣಿನ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ತೆ.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಹುಣ್ಣಿನ ಚಿಕಿತ್ಸೆ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಶಲ್ಯತಂತ್ರ ಸ್ನಾತಕೋತ್ತರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಶಾಂತ್ ಕೆ ಭಟ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.

0: ಆಕಾಶವಾಣಿ ಮಂಗಳೂರು, ಸಮಯ 7:30.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳುಗರೇ, ಬೆಳಗ್ಗೆ 10:30 11:30 ನಿಮ್ಮಿಷ್ಟದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಹೃದಯರಾಗ ಪ್ರಸಾರವಾಗಲಿದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲೊಂದು ರೀತಿಯಲ್ಲಿ ರಸ್ತೆಯ ಭಾಗವಾಗಿರ್ತೀವಿ ಅಲ್ವಾ? ಕೆಲವರು ವಾಹನ ಚಾಲಕರಾಗಿ, ಇನ್ನು ಕೆಲವರು ಪಾದಚಾರಿಗಳಾಗಿ. ರೋಡುಗಳ ಚಿತ್ರಣವನ್ನು ಒಮ್ಮೆ ಮನಸ್ಸಿನಲ್ಲಿ ತಂದುಕೊಂಡ್ರೆ ಭಯವನ್ನೇ ಹುಡಿಸುತ್ತೆ ಅಲ್ವಾ? ಇಂದಿನ ವಿಷಯ ಏನಂದರೆ, ರಸ್ತೆಯಲ್ಲಿ ಸಂಚರಿಸುವಾಗ ಚಾಲಕರಾಗಿಯೂ ಪಾದಚಾರಿಗಳಾಗಿಯೂ ನಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು ಮತ್ತು ಅಪಘಾತಗಳನ್ನು ತಪ್ಪಿಸಬಹುದು ಅಂತ. ಕರೆ ಮಾಡಿ ಭಾಗವಹಿಸಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ ಈ ಬೆಳಗ್ಗೆ 10:30 11:30

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ, ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಅಮ್ಮ ಅಮ್ಮ
1: ಸಹನಾ ಅವ್ರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಇದು ಚಕ್ರವ್ಯೂಹ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು

ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟ್ರಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟ್ರಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೌಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟ್ರಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40-ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ

0: ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆ್ಯಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ 2 ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆ್ಯಪ್ನಲ್ಲೇ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ 2 ಹಾಗೂ ಇರಾಕ್ನಲ್ಲಿ 1 ಸೇರಿದಂತೆ ಇತ್ತೀಚೆಗೆ 3 ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ. ಮೊದಲಿಗೆ ಹೆತ್ತವರ ಕನಸು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಲಕ್ಷ್ಮೀ ಹಾಡಿರುವ ಗೀತೆ, ರಚನೆ

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
2: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೇಳಿ, ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಚಿತ್ರದ ಗೀತೆ, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ, ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ರಾಗರಂಜನೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೈಂಧವಿ ಹಾಡಿರುವ ಸೈಕೋ ಚಿತ್ರದ ಗೀತೆ, ರಚನೆ ಆರ್ಯನ್ ಜಯಗೋಪಾಲ್, ಸಂಗೀತ ರಘು ದೀಕ್ಷಿತ್.

ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಗಾಯಕಿ ಬಾಂಬೆ ಜಯಶ್ರೀ, ರಜನಿ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

0: I'm a lover, lover sick.
1: ಕುನಾಲ್ ಗಾಂಜಾವಾಲ ಹಾಡಿರುವ ಇನ್ನೊಂದು ಗೀತೆ ಚಿತ್ರ ತಾಜ್ಮಹಲ್. ಆರ್ ಚಂದ್ರು ಅವರ ರಚನೆಗೆ ಅಭಿಮಾನ್ ಅವರ ಸಂಗೀತವಿದೆ.
2: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ನಂದ ಲವ್ಸ್ ನಂದಿತಾ ಚಿತ್ರಕ್ಕಾಗಿ ಗಾಯಕ ಜೋಡಿ ಶಹನಾಸ್ ಮತ್ತು ಕಾರ್ತಿಕ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಎಮಿಲ್ ಅವರ ಸಂಗೀತವಿತ್ತು.
1: ಮತದಾನ ನಮ್ಮ ಹಕ್ಕು ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
2: ಆತ್ಮೀಯ ನಾಗರಿಕ ಬಂಧುಗಳೇ,
3: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
3: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
4: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
3: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
4: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
5: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾಯಕ ಜೋಡಿ ರೇಟಾ ಮತ್ತು ಚಿನ್ಮಯಿ ಹಾಡಿರುವ ಸಂಗಮ ಚಿತ್ರದ ಗೀತೆ. ರಚನೆ ಕವಿರಾಜ್, ಸಂಗೀತ ದೇವಿಶ್ರೀ ಪ್ರಸಾದ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಇಂದಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಲ್ಪಡುವ ಶೈಕ್ಷಣಿಕ ಆರ್ಥಿಕ ನೆರವು, ಈ ವಿಷಯದ ಕುರಿತಾಗಿ ಕಾರ್ಮಿಕ ಕಲ್ಯಾಣ ಇಲಾಖೆ ಭಾರತ ಸರ್ಕಾರ ಇಲ್ಲಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಕೆ ಅವರೊಡನೆ ಸಂದರ್ಶನ ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಕಾರ್ಮಿಕ ಕಲ್ಯಾಣ ಇಲಾಖೆ ಭಾರತ ಸರ್ಕಾರ ಇಲ್ಲಿನ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಚೇತನ್ ಕೆ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು.
2: ಈಗ ಈ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಮಾಡುವಂತಹ ಶೈಕ್ಷಣಿಕ ಆರ್ಥಿಕ ನೆರವು ಏನಿದೆ, ಇದರಲ್ಲಿ ಯಾರಿಗೆಲ್ಲ ಇದರಲ್ಲಿ ಅರ್ಹತೆ ಇದೆ, ಯಾರಿಗೆಲ್ಲ ಸಿಗುತ್ತೆ ಇದು?
3: ಇದು ಭಾರತ ಸರ್ಕಾರದ ಒಂದು ಯೋಜನೆ. ಇದರಲ್ಲಿ ಮುಖ್ಯವಾಗಿ ಕಾರ್ಮಿಕರು, ಅಂತ ಹೇಳಿದ್ರೆ ಬಿಡಿ ಕಾರ್ಮಿಕರಾಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಾಗಿರ್ಬೋದು, ಹಾಗೆ ನಾನ್ ಕೋಲ್ ಮೈನ್ ವರ್ಕರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸುಣ್ಣದ ಕಲ್ಲಿನ ಮೈನ್ಸ್ ಯಾರು ಅಲ್ಲಿ ವರ್ಕ್ ಮಾಡ್ತಾರೆ, ಹಾಗೆ ಐರನ್ ಓರ್ ಅಲ್ಲಿ ಮೈನ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ. ಇದು ಹೆಚ್ಚಾಗಿ ಚಿತ್ರದುರ್ಗ ಭಾಗದಲ್ಲಿ, ಹೆಚ್ಚಾಗಿ ಚಿತ್ರದುರ್ಗ ಅಥವಾ ಚಳ್ಳಕೆರೆ ಅಥವಾ ಬಳ್ಳಾರಿ ಭಾಗದಲ್ಲಿ ಹೆಚ್ಚಾಗಿ ಮೈನ್ ವರ್ಕರ್ಸ್ ಇದ್ದಾರೆ. ಇನ್ನು ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಸಿನೆ ಕಾರ್ಮಿಕರಿದ್ದಾರೆ. ಸೊ ಇಂಥವರ ಮಕ್ಕಳಿಗೆ ಇದು ಸಿಗುವಂಥ ಯೋಜನೆ. ಹಾಗೆಯೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಬಿಡಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಇವರ ಮಕ್ಕಳಿಗೆ ಸಿಗುವಂತ ಒಂದು ಯೋಜನೆ.
2: ಎಲ್ಲಿಯ ತನಕ ಅಂದ್ರೆ ಯಾವ ವಿದ್ಯಾರ್ಹತೆಗೆ ಅಥವಾ ಯಾವ ವಿದ್ಯಾಭ್ಯಾಸಕ್ಕೆ ಇದರಲ್ಲಿ ಈ ಒಂದು ಶೈಕ್ಷಣಿಕ ನೆರವನ್ನು ನೀಡಲಾಗುತ್ತೆ?
3: ಇದರಲ್ಲಿ ಕಾರ್ಮಿಕರ ಮಕ್ಕಳು ಏನಿದ್ದಾರೆ, ಅವರು 1ನೇ ತರಗತಿಯಿಂದ ಹಿಡಿದು ಅವರ ಕಂಪ್ಲೀಟ್ ಅಂದ್ರೆ ಇಲ್ಲಿ ಡಿಗ್ರಿ ಓದುವರ ತನಕ, ಅವ್ರು ಎಲ್ಲಿ ತನಕ ವ್ಯಾಸಂಗ ಮಾಡ್ತಾರೆ, ವ್ಯಾಸಂಗ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ, ಅಲ್ಲಿ ತನಕ ಕೂಡ ಸ್ಕಾಲರ್ಶಿಪ್ ಅವರಿಗೆ ಸಿಗ್ತಾ ಹೋಗ್ತದೆ. ಮತ್ತೆ ಇದು ಪ್ರತಿ ವರ್ಷ ಸಿಗುವಂತ ಒಂದು ಯೋಜನೆ.
2: ಈ ಸ್ಕಾಲರ್ಶಿಪ್ ಅಮೌಂಟ್ ಹೇಗಿರುತ್ತೆ, ಅಂದ್ರೆ ಮೊತ್ತ ಎಷ್ಟು ಸಿಗುತ್ತೆ ಇವರಿಗೆ?
3: ಇದರಲ್ಲಿ 1ರಿಂದ 4ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ 1,000 ಹಣ ಸಿಗ್ತದೆ, ಹಾಗೆ 5ರಿಂದ 8ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ 1,500 ಹಣ ಸಿಗ್ತದೆ, ಹಾಗೆ 9ಮತ್ತು 10ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ 2,000 ಹಣ ಸಿಗ್ತದೆ, ಹಾಗೂ PUCಯಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ 3,000 ಹಣ ಸಿಗ್ತದೆ, ಹಾಗೆ UG PG ಡಿಪ್ಲೊಮಾ ಕೋರ್ಸ್ಗಳು ಹಾಗೆ ITI ಪಾಲಿಟೆಕ್ನಿಕ್ ಓದುವಂತವರಿಗೆ 6,000 ಹಣ ಸಿಗ್ತದೆ, MBBS ಓದುವಂತವರು ಅಥವಾ ಹೋಮಿಯೋಪತಿ ಅಥವಾ ಇಂಜಿನಿಯರಿಂಗ್ ಮಾಡುವಂತ ವಿದ್ಯಾರ್ಥಿಗಳಿಗೆ 25,000 ಹಣ ಸಿಗ್ತದೆ. ಅಂದ್ರೆ ಗರಿಷ್ಠ ಮೊತ್ತ 25,000 ತನಕ ಹಣ ಸಿಗ್ತದೆ.
2: ಇದರಲ್ಲಿ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಏನಾದರೂ ಆದಾಯ ಮಿತಿ ಅಂತ ಇರ್ತದೆ ಹೇಗೆ?

0: ಹೌದು, ಇದಕ್ಕೆ ಅಂತ ಹೇಳಿದ್ರೆ ಬೀಡಿ ಕಾರ್ಮಿಕರಿಗೆ ಅವರಿಗೆ ತಿಂಗಳಿಗೆ 10,000 ತನಕ ಇನ್ಕಮ್ ಲಿಮಿಟ್ ಇರ್ತದೆ. ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಅವರ ಹತ್ತಿರ ಆದಾಯ ಪ್ರಮಾಣ ಪತ್ರ ಇರಬೇಕಾಗ್ತದೆ. ಆದಾಯ ಪ್ರಮಾಣ ಪತ್ರದಲ್ಲಿ ಇನ್ಕಮ್ ಲಿಮಿಟ್ ಏನಿದೆ ಅದು 10,000 ತಿಂಗಳಿಗೆ ಅಥವಾ ವರ್ಷಕ್ಕೆ 1,20,000 ಬೀಡಿ ಕಾರ್ಮಿಕರಿಗಾದರೆ. ಹಾಗೆ ಗಣಿ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಯಾವುದೇ, ಗಣಿ ಕಾರ್ಮಿಕರು ಅದರಲ್ಲಿ ಕೂಡ ಹಸ್ತಚಾಲಿತ, ಕೌಶಲ್ಯರಹಿತ, ನುರಿತ, ಕ್ಲರಿಕಲ್ ವಿಭಾಗದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಯಾವುದೇ ಮಿತಿ ಇಲ್ಲ, ಆದಾಯ ಮಿತಿ ಇಲ್ಲ. ಹಾಗೆ ಗಣಿ ಕಾರ್ಮಿಕರು, ಮೇಲ್ವಿಚಾರಕರು ಅಥವಾ ವ್ಯವಸ್ಥಾಪಕರಿಗೆ ತಿಂಗಳಿಗೆ 10,000 ಮಿತಿ ಇದೆ, 1,20,000 ವರ್ಷಕ್ಕೆ. ಹಾಗೆ ಸಿನೆ ಕಾರ್ಮಿಕರಿಗೆ 8,000 ತಿಂಗಳಿಗೆ ಅಥವಾ 1,00,000 ವರ್ಷಕ್ಕೆ.
1: ಈಗ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಅವರಿಗೆ ಏನಾದರೂ ಅರ್ಹತಾ ಮಾನದಂಡಗಳಿರ್ತಾವೆ ಹೇಗೆ?
0: ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ಕನಿಷ್ಠ ಮಾರ್ಕ್ಸಿನ ಅಂದರೆ ಅಂಕಗಳ ಅಗತ್ಯವಿರುವುದಿಲ್ಲ, ಅಂದರೆ ಅದರದ ಒಂದು ಏನು ಲಿಮಿಟ್ ಏನಿದೆ ಅದಿರುವುದಿಲ್ಲ. ಅವರು ಹಿಂದಿನ ತರಗತಿಯಿಂದ ಮುಂದಿನ ತರಗತಿಗೆ ತೇರ್ಗಡೆ ಆಗಿದ್ದರೆ ಸಾಕು, ಅಂದರೆ 3ನೇ ಕ್ಲಾಸಿಂದ 4ನೇ ಕ್ಲಾಸಿಗೆ ಅವರು ತೇರ್ಗಡೆ ಆಗಿದ್ದರೆ ಅವರಿಗೆ ಇದರ ಹಣ ಸಿಗ್ತದೆ.
1: ಈಗ ಈ ಒಂದು ಶೈಕ್ಷಣಿಕ ಯೋಜನೆ ಅಥವಾ ನೆರವು ಏನಿದೆ, ಇದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಹೇಗೆ ಅಪ್ಲೈ ಮಾಡಬೇಕಾಗುತ್ತೆ, ಅರ್ಜಿ ಹಾಕುವಂಥ ಪ್ರಕ್ರಿಯೆ ಏನಿದೆ?
0: ಸೊ ಇದಕ್ಕೆ ಅರ್ಜಿ ಹಾಕಬೇಕು ಅಂತ ಹೇಳಿದರೆ ಪೋಷಕರು ಅಂದರೆ ಯಾರು ಕಾರ್ಮಿಕರಿದ್ದಾರೆ ಅವರು ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಏನಿದೆ, ಸೈಬರ್ ಸೆಂಟರ್ ಅಂತ ಹೇಳ್ತೇವೆ ಅಥವಾ ಗ್ರಾಮವನ್ನ ಅಂತ ಇದೆ, ಅಲ್ಲಿಗೆ ಹೋದರೆ ಅವರ ಹತ್ರ ಇನ್ಫಾರ್ಮ್ ಮಾಡಿದರೆ ಅಂದರೆ ಈ ಬಿಡಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದರೆ ಅವರು ಅರ್ಜಿಯನ್ನು ಹಾಕಿಕೊಡ್ತಾರೆ. ಈ ಎಲ್ಲ ಪ್ರಕ್ರಿಯೆ ನಡೆಯೋದು NSP ಅಂತ ಹೇಳಿ ಸ್ಕಾಲರ್ಶಿಪ್ ಪೋರ್ಟಲ್ ಇದೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಕೂಡ ಸಿಗ್ತದೆ NSP ಅಂತ ಹೇಳಿ. ಅದರಲ್ಲಿ ಹೋಗಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ, ಸ್ಟೂಡೆಂಟ್ ಲಾಗಿನ್ನಲ್ಲಿ ಅವರ ಆಧಾರ್ ಕಾರ್ಡಿನ ನಂಬರ್ ಅನ್ನ ಹಾಕಿ OTP ತೆಗೆದುಕೊಂಡು ಅವರು ಅರ್ಜಿಯನ್ನ ಸಲ್ಲಿಸಬಹುದು.
1: ಈಗ ಈ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಇರಬೇಕಾಗುತ್ತೆ ಅವರ ಬಳಿ?
0: ಅರ್ಜಿ ಸಲ್ಲಿಸಬೇಕಾದ್ರೆ ಅವರ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗ್ತದೆ, ಹಾಗೆ ಬಿಡಿ ಕಾರ್ಮಿಕರ ಫೋಟೋ ಐಡೆಂಟಿ ಕಾರ್ಡ್, ಬಿಡಿ ಕಾರ್ಮಿಕರಾದ್ರೆ ಅಥವಾ ಗಣಿ ಕಾರ್ಮಿಕರಾದ್ರೆ ಅವರಿಗೆ ಕೂಡ ಫೋಟೋ ಐಡೆಂಟಿ ಕಾರ್ಡ್ ಇರ್ತದೆ. ಸೊ ಯಾಕೆಂತ ಹೇಳಿದ್ರೆ ಇದರ ಒಂದು ಕಾಪಿಯನ್ನ ಅವರು ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕಾಗ್ತದೆ, ಒಂದು ಐಡಿ ಕಾರ್ಡ್, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಮತ್ತೆ ಶಾಲೆಯಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಲ್ಲಿಂದ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗ್ತದೆ.
1: ಈಗ ಈ ಅಪ್ಲೈ ಮಾಡುವಾಗ, ಅಪ್ಲೈ ಮಾಡಿದ ನಂತರ ಈಗ ಸ್ಕಾಲರ್ಶಿಪ್ ಬರುವಾಗ ಇದು ಯಾರ ಖಾತೆಗೆ ಬರುತ್ತದೆ, ವಿದ್ಯಾರ್ಥಿಗಳ ಹೆಸರಲ್ಲಿರಬೇಕು ಅಥವಾ ಪೋಷಕರ ಹೆಸರಲ್ಲಿ ಇದ್ರೂ ಆಗ್ತದ?
0: ಸಂಪೂರ್ಣ ಪ್ರಕ್ರಿಯೆ ನಡೀತದೆ ಆಧಾರ್ ಬೇಸ್ಡ್ ಆಗಿ ನಡೀತದೆ. ಅಂದ್ರೆ ಮಕ್ಕಳು ಅರ್ಜಿಯನ್ನು ಹಾಕಬೇಕಾದ್ರೆ ಅವರ ಆಧಾರ್ ಸಂಖ್ಯೆಯನ್ನು ಮಾತ್ರ ಹಾಕಿರ್ತಾರೆ, ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಹಾಕಿರೋದಿಲ್ಲ. ಸೊ ಹಾಗಾಗಿ ಆಧಾರ್ ಸಂಖ್ಯೆ ಏನಿದೆ ಅದು ಸೀಡಿಂಗ್ ಆಗ್ಬೇಕು, ಯಾವ್ದಾದ್ರು ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಸೀಡಿಂಗ್ ಆಗಿದ್ರೆ ಅವರ ಅಕೌಂಟ್ಗೆ ಡೈರೆಕ್ಟ್ ಆಗಿ ನಗದು ವರ್ಗಾವಣೆ ಆಗ್ತದೆ. ಹಾಗಾಗಿ ಅವರ ಆಧಾರಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಬರ್ತದೆ. ಸೊ ಯಾವುದೇ ಮಧ್ಯವರ್ತಿಗಳ ಒಂದು ಹಸ್ತಕ್ಷೇಪ ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ಇರುವುದಿಲ್ಲ.
1: ಈಗ ಸಣ್ಣ ವಯಸ್ಸಿನ ಮಕ್ಕಳಾದ್ರೆ ಅವರಿಗೆ ಖಾತೆ ಇರೋದಿಲ್ಲ, ಆದ್ರೆ ಅವರ ಆಧಾರ್ ನಂಬರ್ ಇರುತ್ತೆ, ಇದು ಯಾವ ತರ ಕೆಲಸ ಮಾಡುತ್ತೆ
0: ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ ಕೂಡ ಈಗ ಜಾಯಿಂಟ್ ಅಕೌಂಟ್ ಅಂತ ಹೇಳಿ ಮಾಡ್ತಾರೆ, ವಿದ್ಯಾರ್ಥಿಗಳು ಮತ್ತೆ ಪೋಷಕರ ಒಂದು ಜಾಯಿಂಟ್ ಅಕೌಂಟ್ ಏನಿದೆ ಆ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ವರ್ಗಾವಣೆಗಳು,
1: ಅಂದ್ರೆ ಮೈನರ್ ಅಕೌಂಟ್ ಮಾಡಿ ಅದರಲ್ಲಿ ತಂದೆ ತಾಯಿಯರನ್ನ ಜಾಯಿಂಟ್ ಮಾಡಬೇಕಾಗುತ್ತೆ.
0: ಮತ್ತೆ ಈ ವರ್ಷದಿಂದ ಹೊಸದಾಗಿ ಏನು ಒಂದು ಸ್ಕಾಲರ್ಶಿಪ್ ಅಲ್ಲಿ ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ ಭಾರತ ಸರ್ಕಾರದ ಯೋಜನೆಯಲ್ಲಿ ಸ್ಕೀಮ್ ಅಳವಡಿಕೆ ಆಗಿದೆ, ಅದೇನಂತ ಹೇಳಿದ್ರೆ ಒಂದು ವೆಲ್ಫೇರ್ ಸ್ಕೀಮ್. ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ಒಂದೇ ಸ್ಕಾಲರ್ಶಿಪ್, ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ ಒಂದೇ ಸ್ಕಾಲರ್ಶಿಪ್ ಬರುವಂತ ಯೋಜನೆ ಇತ್ತು. ಈ ವರ್ಷದಿಂದ ಒಂದು ಸ್ಕಾಲರ್ಶಿಪ್ ವೆಲ್ಫೇರ್ ಸ್ಕೀಮ್ಸ್ ಅಲ್ಲಿ ಬರ್ತದೆ. ವೆಲ್ಫೇರ್ ಸ್ಕೀಮ್ ಅಂತ ಹೇಳಿದ್ರೆ ನಮ್ಮದೀಗ ಕಾರ್ಮಿಕ ಕಲ್ಯಾಣ ಇಲಾಖೆ, ಅಂದ್ರೆ ಕಾರ್ಮಿಕರಿಗೆ ಸಿಗುವಂತದ್ದು ಈ ಒಂದು ಯೋಜನೆ. ಅಥವಾ ಇನ್ನು ಬೇರೆ ಸ್ಕಾಲರ್ಶಿಪ್ ಇದೆ ಅಂದ್ರೆ ಮೈನಾರಿಟಿ ಸ್ಕಾಲರ್ಶಿಪ್ ಅಂತ ಇದೆ, ಬೇರೆ ಬೇರೆ ವೆಲ್ಫೇರ್ ಸ್ಕೀಮ್ಸ್ ಇದೆ. ಈ ಎಲ್ಲಾ ವೆಲ್ಫೇರ್ ಸ್ಕೀಮ್ ಅಲ್ಲಿ ಯಾವ್ದಾದ್ರು ಒಂದು ವೆಲ್ಫೇರ್ ಸ್ಕಾಲರ್ಶಿಪ್ ಬರ್ತದೆ, ಪ್ಲಸ್ ಇದರ ಒಟ್ಟಿಗೆ ಮೆರಿಟ್ ಸ್ಕಾಲರ್ಶಿಪ್ ಅಂತ ಇದೆ. PM ಯಶಸ್ವಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇದೆ. ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಹೆಣ್ಣು ಮಕ್ಕಳಿಗೆ ಕೊಡುವಂತ ಒಂದು ಯೋಜನೆ, ಅಥವಾ 95% ಜಾಸ್ತಿ ತೆಗೆದಿರುವಂತಹ ಮಕ್ಕಳಿಗೆ ಸಿಗುವಂತ ಯೋಜನೆ, ಆ ಒಂದು ಸ್ಕಾಲರ್ಶಿಪ್ ಕೂಡ ಹಣ ಸಿಗ್ತದೆ, ಜೊತೆಯಲ್ಲಿ ನಮ್ಮ ವೆಲ್ಫೇರ್ ಸ್ಕೀಮಿನ ಹಣ ಕೂಡ ಸಿಗ್ತದೆ.
1: ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯ ತಂದೆ ತಾಯಿಗಳು ಇಬ್ಬರೂ ಕಾರ್ಮಿಕರಾಗಿದ್ದಾರೆ, ಅಂತ ಸಂದರ್ಭದಲ್ಲಿ ಹೇಗಿರುತ್ತೆ ಇದು?
0: ಒಂದು ಬಿಡಿ ಫೋಟೋ ಐಡಿ ಕಾರ್ಡ್ ಅಲ್ಲಿ ಎಷ್ಟು ಜನ ಮಕ್ಕಳು ಇದ್ರೂ ಕೂಡ ಅವರೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಸಿಗ್ತದೆ. ಇನ್ ಕೇಸ್ ಇಬ್ಬರು ಕೂಡ ಕಾರ್ಮಿಕರಾಗಿದ್ದರೆ ಆಗ್ಲೂ ಕೂಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣ ಸಿಗ್ತದೆ.
1: ಅಂದ್ರೆ ಎರಡೂ ಕಡೆಯಿಂದ ಸ್ಕಾಲರ್ಶಿಪ್ ಸಿಗುತ್ತಾ ಹೇಗೆ?
0: ಇಲ್ಲ ಇಲ್ಲ, ಯಾವ್ದಾದ್ರು ಒಂದು ಕಡೆಯಿಂದ ಮಾತ್ರ ಸಿಗ್ತದೆ. ಅಂದ್ರೆ ಇವರು ಅಪ್ಲೈ ಮಾಡಬೇಕಾದ್ರೆ ಒಂದು ಕಡೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು, ಅಂದ್ರೆ ವೆಲ್ಫೇರ್ ಸ್ಕೀಮ್. ನಾನು ಹೇಳಿದಾಗೆ ಕಲ್ಯಾಣ ಸಂಸ್ಥೆಗಳು ಅಂದ್ರೆ ಕಲ್ಯಾಣ ಇಲಾಖೆಯಿಂದ ಏನೇನು ಬರ್ತದೆ, ಅಂದ್ರೆ ನಮ್ಮದು ಬಿಡಿ ವೆಲ್ಫೇರ್ ಇರ್ಬೋದು, ಕಾರ್ಮಿಕರ ವೆಲ್ಫೇರ್ ಇರ್ಬೋದು, ಕಾರ್ಮಿಕ ಕಲ್ಯಾಣ ಇಲಾಖೆ ಅಥವಾ ಮೈನಾರಿಟಿ BCM ಇಂದ ಬರುವಂತ ಸ್ಕಾಲರ್ಶಿಪ್, ಯಾವ್ದಾದ್ರು ಒಂದು ಮಾತ್ರ ಸ್ಕಾಲರ್ಶಿಪ್ ಸಿಗ್ತದೆ ಈ ವೆಲ್ಫೇರ್ ಸ್ಕೀಮ್ಸ್ ಅಲ್ಲಿ, ಪ್ಲಸ್ ಒಂದು ಮೆರಿಟ್ ಸ್ಕಾಲರ್ಶಿಪ್ ಸಿಗ್ತದೆ.
1: ಈಗ ಇದಕ್ಕೇನಾದ್ರೂ ಅಂತಿಮ ದಿನಾಂಕ ಅಂತ ಏನಾದ್ರೂ ಇದೆಯಾ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ?
0: ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕ್ಲಿಕ್ಕೆ ಆಲ್ರೆಡಿ NSP ಅಲ್ಲಿ ಪೋರ್ಟಲ್ ಓಪನ್ ಆಗಿದೆ. ಮಕ್ಕಳು ಮತ್ತೆ ಪೋಷಕರು ದಯವಿಟ್ಟು ನಿಯರೆಸ್ಟ್ ಸೈಬರ್ ಸೆಂಟರ್ ಏನಿದೆ ಅಥವಾ ಗ್ರಾಮವನ್ನೇನಿದೆ ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. June 2 ಇದರ ಪೋರ್ಟಲ್ ಓಪನ್ ಆಗಿದೆ. 1ರಿಂದ 10ನೇ ತರಗತಿ ಓದುವಂತ ವಿದ್ಯಾರ್ಥಿಗಳು, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಏನಿದೆ ಕಡೆ ದಿನಾಂಕ ಬಂದು 31 ಆಗಸ್ಟ್ 31 ಆಗಸ್ಟ್ 2026 ಕೊನೆಯ ದಿನಾಂಕ ಆಗಿರ್ತದೆ. ಹಾಗೆ ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್

0: ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಪಿ ಯುಯಿಂದ ಹಿಡಿದು ಡಿಗ್ರಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಡೆ ದಿನಾಂಕ ಬಂದು 31 ಅಕ್ಟೋಬರ್ 2026 ಆಗಿರ್ತದೆ.
1: ಈಗ ಶಾಲೆಯಿಂದ ವ್ಯಾಸಂಗ ಪ್ರಮಾಣ ಪತ್ರ ಸಿಕ್ಕರೆ ಸಾಕು ಅಥವಾ ಅಲ್ಲಿಯೂ ಏನಾದರೂ ಪ್ರೊಸೀಜರ್ ಇರ್ತದೆ ಹೇಗೆ?
0: ಇದು ಹೇಗೆ ಪ್ರಕ್ರಿಯೆ ನಡೀತದೆ ಅಂತ ಹೇಳಿದ್ರೆ, ಎಲ್ಲಾ ಪ್ರಕ್ರಿಯೆ ನಡೆಯುವುದು NSP ಪೋರ್ಟಲಲ್ಲಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ. ಅಂದರೆ ಪೋಷಕರು ಅರ್ಜಿಯನ್ನು ಸಲ್ಲಿಸುವುದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಲಿ, ಅರ್ಜಿಯನ್ನು ಹಾಕ್ತಾರೆ, ಅವರಿಗೆ ಒಂದು NSP OTR ID ಅಂತ ಜನರೇಟ್ ಆಗ್ತದೆ. ಮತ್ತೆ ಏನಿದೆ, ಅಪ್ಲಿಕೇಶನ್ ಕನ್ಸರ್ನ್ಡ್ ಶಾಲೆಗೆ ಟ್ರಾನ್ಸ್ಫರ್ ಆಗ್ತದೆ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಪೋಷಕರು ಡೈಸ್ ಕೋಡ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಬೇಕು, ಇಲ್ಲಾಂದ್ರೆ ಅದು ಬೇರೆ ಶಾಲೆಗೆ ವರ್ಗಾವಣೆಗೊಳ್ತದೆ. ಸೈಬರ್ನವರು ಅರ್ಜಿ ಹಾಕಬೇಕಾದ್ರೆ ಶಾಲೆಯ ಹೆಸರು ಮತ್ತೆ ಡೈಸ್ ಕೋಡ್ ಅನ್ನ ಸರಿಯಾಗಿ ನಮೂದಿಸಿದ್ರೆ ಆ ಪರ್ಟಿಕ್ಯುಲರ್ ಕನ್ಸರ್ನ್ಡ್ ಶಾಲೆಯ ನೋಡಲ್ ಆಫೀಸರ್, ಪ್ರತಿಯೊಂದು ಶಾಲೆ ಅಥವಾ ಕಾಲೇಜಲ್ಲಿ ನೋಡಲ್ ಆಫೀಸರ್ ಅಂತ ಇರ್ತಾರೆ, ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತ, ಎರಡು ಲಾಗಿನ್ ಇರ್ತದೆ, ಅವರಿಗೆ ವರ್ಗಾವಣೆಗೊಳ್ತದೆ. ಶಿಕ್ಷಕರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಅಥವಾ ಪ್ರೌಢಶಾಲೆ ಅಥವಾ ಕಾಲೇಜಿನ ಶಿಕ್ಷಕರು ಲಾಗಿನ್ ಆಗಬೇಕಾಗ್ತದೆ. NSP ಪೋರ್ಟಲಲ್ಲಿ ಲಾಗಿನ್ ಆಗಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಅನ್ನು ಕೊಟ್ಟಿರಲಾಗುತ್ತದೆ. ಅವರು ಲಾಗಿನ್ ಆದ ಮೇಲೆ ಈ ಪ್ರತಿಯೊಂದು ಹುಡುಗರ ಹೆಸರ ಮೇಲೆ ಕ್ಲಿಕ್ ಮಾಡಿ ಅವರು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿ ವೆರಿಫೈ ಮಾಡಬೇಕಾಗ್ತದೆ. ಇದು ವೆರಿಫೈ ಆದ ನಂತರ ಈ ಒಂದು ಅಪ್ಲಿಕೇಶನ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವರ BD ಫೋಟೋ ID ಕಾರ್ಡ್ ಯಾವ್ದು ಹಾಕಿದ್ದಾರೆ ಅಥವಾ ಐ ಡಿ ಕಾರ್ಡ್ ಏನು ಹಾಕಿದ್ದಾರೆ ಅದು ಜಿನ್ವೈನ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಜಿನ್ವೈನ ಅಂತ ಎಲ್ಲ ಚೆಕ್ ಮಾಡಿ ಅಲ್ಲಿಂದ ಅದು ಪೇಮೆಂಟ್ ಅಂದ್ರೆ PFMS ಪೋರ್ಟಲ್ ಏನಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ.
1: ಈ ಸ್ಕಾಲರ್ಶಿಪ್ಗಳು ಯಾವ್ದಾದ್ರು ಕಾರಣಕ್ಕೆ ರಿಜೆಕ್ಟ್ ಆಗುವಂತದ್ದು ಇದೆಯಾ?
0: ಹೌದು, ಕೆಲವೊಂದು ಬಾರಿ ರಿಜೆಕ್ಟ್ ಆಗ್ತದೆ. ಯಾಕೆಂತ ಹೇಳಿದ್ರೆ, ಸರಿಯಾಗಿ ಅವರು ಫೋಟೋ ಐ ಡಿ ಕಾರ್ಡ್ ಅನ್ನ ಹಾಕದೇ ಇದ್ರೆ, ಅಂದ್ರೆ ಅದು ಕ್ಲಿಯರ್ಲಿ ವಿಸಿಬಲ್ ಇಲ್ಲದೇ ಇದ್ರೆ, ಫೋಟೋ ಐ ಡಿ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತೆ ಶಾಲೆ ಬೇರೆ ಶಾಲೆಗೆ ಇವರು ಏನಾದರೂ ಅರ್ಜಿಯನ್ನು ಹಾಕಿದ್ರೆ ಆ ಶಾಲೆಯವರು ರಿಜೆಕ್ಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಮಗು ಆ ಶಾಲೆಯಲ್ಲಿ ಓದ್ತಲೇ ಇರುವುದಿಲ್ಲ ಅಲ್ಲ, ಅದಕ್ಕೋಸ್ಕರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಅವರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಕನ್ಸರ್ನ್ಡ್ ಶಾಲೆಯ ಶಿಕ್ಷಕರು ಅಂದ್ರೆ ಇದು ಮಿಸ್ ಆಗಿ ಅವರ ಶಾಲೆಗೆ ಬಂತು ಅಂತ ಹೇಳಿದ್ರೆ, ದಯವಿಟ್ಟು ಇದನ್ನ ರಿಜೆಕ್ಟ್ ಮಾಡಬೇಡಿ. ರಿಜೆಕ್ಟ್ ಅಥವಾ ಫೇಕ್ ಅಂತ ಮಾಡಬೇಡಿ. ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಆ ಶಾಲೆಯವರು ಡಿಫೆಕ್ಟ್ ಅಂತ ಅಪ್ಲಿಕೇಶನ್ ಕೊಡಬೇಕು. ಡಿಫೆಕ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಪುನಃ ಅದು ಅಪ್ಲಿಕೇಶನ್ ಮಕ್ಕಳಿಗೆ ಹೋಗ್ತದೆ. ನೀವೇನಾದರೂ ಅದನ್ನ ರಿಜೆಕ್ಟ್ ಮಾಡಿದ್ರೆ ಆ ವರ್ಷಕ್ಕೆ ಮಗುವಿಗೆ ಸ್ಕಾಲರ್ಶಿಪ್ ಸಿಗುದಿಲ್ಲ. ಸೊ ಹಾಗಾಗಿ ಕನ್ಸರ್ನ್ ಶಾಲೆಯವರು ದಯವಿಟ್ಟು ಡಿಫೆಕ್ಟ್ ಅಂತ ಮಾಡಿ.
1: ಈಗ ಈ ಸ್ಕಾಲರ್ಶಿಪ್ ನ ಸ್ಟೇಟಸ್ ಏನಾದ್ರೂ ನೋಡ್ಲಿಕ್ಕೆ ಅವಕಾಶ ಇರ್ತದ ವಿದ್ಯಾರ್ಥಿಗಳಿಗೆ?
0: ಇದು ಎಲ್ಲ ಆನ್ಲೈನ್ ಪ್ರಕ್ರಿಯೆ ಆಗಿರೋದ್ರಿಂದ ಅವರು NSP ಪೋರ್ಟಲ್ ಅಲ್ಲಿ ಲಾಗಿನ್ ಆದ್ರೆ, ಅವರ ಆಧಾರ್ ಕಾರ್ಡಿನ ನಂಬರ್ ಅನ್ನ ಹಾಕಿ OTP ತೆಗೆದುಕೊಂಡು ಲಾಗಿನ್ ಆದ್ರೆ ಸ್ಟೇಟಸ್ ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಸ್ಟೇಟಸ್ ಅದರಲ್ಲಿ ಸಿಗ್ತದೆ. ಅದರ ಜೊತೆಯಲ್ಲಿ ಅವರಿಗೆ SMS ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಕೂಡ ಮಾಹಿತಿ ಸಿಗ್ತಾ ಹೋಗ್ತದೆ. ಮೊಬೈಲ್ಗೆನೆ ಮೆಸೇಜ್ ಮುಖಾಂತರ ಮಾಹಿತಿ ಸಿಗ್ತಾ ಹೋಗ್ತದೆ. ಅಂದ್ರೆ ನಿಮ್ಮ ಅರ್ಜಿ ಯಾವ ಪ್ರಕ್ರಿಯೆಯಲ್ಲಿದೆ ಅಂತೇಳಿ, ಅಂದ್ರೆ ಅರ್ಜಿ ಸಲ್ಲಿಸಲಾಗಿದೆ ಮೊದಲ ಪ್ರಕ್ರಿಯೆ, ಎರಡನೇ ಪ್ರಕ್ರಿಯೆ ಅಂತ ಹೇಳಿದ್ರೆ ಶಾಲಾ ಹಂತದಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ, ಮೂರನೇ ಹಂತದಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳಿ ಬರ್ತದೆ. ನೆಕ್ಸ್ಟ್ ಸ್ಟೇಟಸ್ ಅಲ್ಲಿ PFMS ಗೆ ಪೇಮೆಂಟ್ ಗೆ ಹೋಗಿದೆ ಅಂತ ಬರ್ತದೆ. ನೆಕ್ಸ್ಟ್ ಪೇಮೆಂಟ್ ಆಗಿದೆ ಅಂತ ಬರ್ತದೆ. ಮತ್ತೆ ಇದರಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಲಾಸ್ಟ್ ಒಂದು ವರ್ಷದಲ್ಲಿ ಹಲವಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬಟ್ ಆಧಾರ್ ಕಾರ್ಡ್ ನ ಲಿಂಕ್ ಮಾಡದೇ ಇರುವುದರಿಂದ, DBT ಸ್ಕೀಮ್ ಆಗಿರೋದ್ರಿಂದ ಅವರು ಸೀಡಿಂಗ್ ಮಾಡಲಿಲ್ಲ,
1: ಅದನ್ನ ಲಿಂಕ್ ಮಾಡಿಲ್ಲ.
0: ಲಿಂಕ್ ಮಾಡಿಲ್ಲ ಅವರಿಗೆ ಪದೇ ಪದೇ ಮೆಸೇಜ್ ಬರ್ತಾ ಇರ್ತದೆ. ಕೆಲವೊಂದು ಬಾರಿ ಏನಾಗ್ತದೆ, ಅಪ್ಡೇಟ್ ಮಾಡಿರ್ತಾರೆ ಬಟ್ ಹೋಗಿ ಅವ್ರು ಏನ್ ಮಾಡ್ತಾರೆ, ಆಧಾರ್ ಕಾರ್ಡ್ ಅಲ್ಲಿ ಹೆಸರನ್ನ ಚೇಂಜ್ ಮಾಡುದು ಅಥವಾ ಮೊಬೈಲ್ ನಂಬರ್ ಅನ್ನು ಚೇಂಜ್ ಮಾಡಿದ್ರೆ ಆ KYC ಲಿಂಕ್ ಹೋಗಿಬಿಡ್ತದೆ. ಆಗ ಅವರು ಪುನಃ ಹೋಗಿ KYC ಅಪ್ಡೇಟ್ ಮಾಡಬೇಕಾಗ್ತದೆ.
1: ಈಗ ಕೆಲವರಿಗೆ ಏನಾಗ್ತದೆ, 2-3 ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ದಿರಬಹುದು, ಆಗ 2-3 ಕಡೆನೂ ಆಧಾರ್ ಲಿಂಕ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಯಾವ ಖಾತೆಗೆ ಬರುತ್ತೆ ಅಂತ ಏನಾದ್ರೂ ಗೊತ್ತಾಗುತ್ತಾ?
0: ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಅವರ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ಖಾತೆಗೆ ಲಿಂಕ್ ಆಗಿರ್ತದೆ, ಮೊದಲನೇ ಅಕೌಂಟ್ ಏನ್ ಲಿಂಕ್ ಆಗಿದೆ ಆ ಅಕೌಂಟಿಗೆನೆ ಹಣ ವರ್ಗಾವಣೆಗೊಳ್ತದೆ.
1: ಈಗ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾರನ್ನ ಸಂಪರ್ಕ ಮಾಡಬಹುದು?
0: 9144852454
1: 9144852554 ಈ ಸಂಖ್ಯೆಗೆ ಅವರು ಕರೆ ಮಾಡಬಹುದು.
0: ಹಾಗೇನೆ ಅವರು ಡೈರೆಕ್ಟ್ ಆಗಿ ನಮ್ಮ ಇಲಾಖೆಯವರನ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ, ನಮ್ಮ ಇಲಾಖೆಯಿಂದ ಕಾರ್ಮಿಕ ಆಸ್ಪತ್ರೆಗಳಿದೆ, ಸೊ BD ಕಾರ್ಮಿಕರ ಆಸ್ಪತ್ರೆಗಳಿದೆ. ಅದು ದೇರಳಕಟ್ಟೆಯಲ್ಲಿ ಒಂದು ಆಸ್ಪತ್ರೆ ಇದೆ, ತುಂಬೆ ಮತ್ತೆ ಪಡೀಲ್ನಲ್ಲಿ ಇದೆ, ಹಾಗೆ ಮೂಡುಬಿದ್ರೆಯಲ್ಲಿದೆ, ಕೈಕಂಬ, ಕಾರ್ಕಳದಲ್ಲಿದೆ, ಉಡುಪಿಯಲ್ಲಿದೆ. ಸೊ ಕಾರ್ಮಿಕರು ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಬೇಕು ಅಂತ ಹೇಳಿದ್ರೆ, ತಮ್ಮ ಹತ್ತಿರದ BD ಕಾರ್ಮಿಕರ ಆಸ್ಪತ್ರೆಗೆ ಸಂಪರ್ಕಿಸಬಹುದು.
1: ಈ ಶೈಕ್ಷಣಿಕ ಆರ್ಥಿಕ ನೆರವು ಏನಿದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೊಡಲ್ಪಡುವ ಶೈಕ್ಷಣಿಕ ಆರ್ಥಿಕ ನೆರವಿನ ಕುರಿತಾಗಿ ಕಾರ್ಮಿಕ ಕಲ್ಯಾಣ ಇಲಾಖೆ ಭಾರತ ಸರ್ಕಾರ ಇಲ್ಲಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
3: ಆ ಆಕಾಶವಾಣಿ ಮಂಗಳೂರು. ಈಗ

0: ಕೈಯಾರ ಕಿಂಜಣರೈ ಅವರ ರಚನೆಯೊಂದಿಗೆ ಸುಗಮ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಆಕಾಶವಾಣಿ ಮಂಗಳೂರು, ಸಮಯ 9:30. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸುಜಾನೆ ಡಿ ಮೆಲ್ಲೋ ಹಾಡಿರುವ ಗೀತೆ. ಚಿತ್ರ ಮೇ ಔರ್ ಮಿಸ್ಸಸ್ ಖನ್ನಾ.

ಮೇ ಔರ್ ಮಿಸಸ್ ಖನ್ನಾ ಚಿತ್ರದ ಗೀತೆ ಕೇಳಿದರೆ. ಗೀತೆಗೆ ಜುನೈದ್ ವಸಿ ಅವರ ಸಾಹಿತ್ಯ ಮತ್ತು ಸಾಜಿದ್ ವಾಜಿದ್ ಅವರ ಸಂಗೀತವಿತ್ತು. ಕೇಳಿ ಸಲೀಂ ಮರ್ಚೆಂಟ್ ಹಾಡಿರುವ ಗೀತೆ ಚಿತ್ರ ಲಖ್ ಶಬ್ಬೀರ್ ಅಹಮದ್ ಅವರ ರಚನೆಗೆ ಸಲೀಂ ಸುಲೈಮಾನ್ ಅವರ ಸಂಗೀತವಿದೆ.

ಕೇಳಿ ರೇಖಾ ಭಾರದ್ವಾಜ್ ಮತ್ತು ಸಂಗಡಿಗರು ಹಾಡಿರುವ ಡೆಲ್ಲಿ ಸಿಕ್ಸ್ ಚಿತ್ರದ ಗೀತೆ. ರಚನೆ ಪ್ರಸೂನ್ ಜೋಶಿ, ಸಂಗೀತ ಎ ಆರ್ ರೆಹಮಾನ್.

0: ಜೈವೀರ್ ಚಿತ್ರಕ್ಕಾಗಿ ಒಮರ್ ಇನಾಯತ್ ಬರೆದು ಅವರೇ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಬಪ್ಪಿ ಲಾಹಿರಿ.
1: That's right. Pump it up.

ಒಮರ್ ಇನಾಯತ್ ಬರೆದು ಅವರೇ ಹಾಡಿದ ಜೈ ವೀರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಮೋಹಿತ್ ಚೌಹಾನ್ ಹಾಡಿರುವ ರಾಕ್ ಸ್ಟಾರ್ ಚಿತ್ರದ ಗೀತೆ, ಇರ್ಷದ್ ಕಾಮಿಲ್ ಬರೆದಿರುವ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಅವರ ಸಂಗೀತವಿದೆ.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಜಾನೆ ಡಿಮೆಲ್ಲೋ, ಸೌಮ್ಯ ರಾವ್ ಮತ್ತು ನಿಖಿತಾ ನಿಗಮ್ ಸಂಗಡಿಗರ ಜೊತೆ ಹಾಡಿರುವ ಗೀತೆ ಚಿತ್ರ ವಾಂಟೆಡ್. ರಚನೆ ಸಾಜಿದ್ ವಾಜಿದ್ ಮತ್ತು ಶಬ್ಬೀರ್ ಅಹಮದ್, ಸಂಗೀತ ಸಾಜಿದ್ ವಾಜಿದ್.
1: Porque lo sé, everybody come on, let's do bailar tres, dos, uno, everybody.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಕ್ಲ್ಯಾಪ್ ಆ್ಯಂಡ್ ಸ್ಮೈಲ್.
1: ಫ್ರೆಂಡ್ಸ್, ಯು ಆರ್ ಜಸ್ಟ್ ಲಿಸ್ನಿಂಗ್ ಟು ದಿಸ್ ಸಾಂಗ್. ವಿ ಹೋಪ್ ಯು ಎಂಜಾಯ್ಡ್ ಇಟ್.
2: ಕಾನ್ಸೆಪ್ಟ್ ಆ್ಯಂಡ್ ಕೋಆರ್ಡಿನೇಷನ್ ಬೈ ಡಾಕ್ಟರ್ ಆರ್ ಮೇಘಾನಾಥನ್, ಸಂಗ್ ಬೈ ನೇಹಾ ಆ್ಯಂಡ್ ಚಿಲ್ಡ್ರನ್, ರೆಕಾರ್ಡೆಡ್ ಬೈ ಬಟಿ ಲ್ಯಾಂಗ್ಲಿಂಗ್ಡೊ, ಪ್ರೊಡ್ಯೂಸ್ಡ್ ಬೈ ಅಜಿತ್ ಹೊರೋ. ದಿಸ್ ಸಾಂಗ್ ಈಸ್ ಪ್ರೆಸೆಂಟೆಡ್ ಟು ಯು ಬೈ CIET NCERT, ನ್ಯೂ ಡೆಲ್ಲಿ, ಇಂಡಿಯಾ.
3: श्रोताओ, अभी आप सुन रहे थे कार्यक्रम क्लैप एंड स्माइल. अरब इसी के साथ हमारा आज का उमंग कार्यक्रम यहीं पर समाप्त होता है. तो अब अजीत,
4: उमंग कार्यक्रम की तकनीकी टीम यानी
3: कुसुमलता,
4: जगबंधु,
3: चेतना
4: और मंजू जी के साथ फिमलेश को आज्ञा दीजिए.
3: नमस्कार.
5: उमंग, उमंग, उमंग, उमंग, उमंग.
6: CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
10: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಮಂಗಳೂರು ಕೇಳುಗರೆ, ಈಗ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಹೃದಯರಾಗ.

0: ನಮಸ್ಕಾರ ಕೇಳುಗರೆ, ಹೃದಯ ರಾಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ನಾನು ತ್ರಿವೇಣಿ ಮತ್ತು ಸಹ ನಿರೂಪಕಿ ಅರ್ಚನಾ ಕೋರುವ ಪ್ರೀತಿಯ ಸ್ವಾಗತ. ಕೇಳುಗರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ರಸ್ತೆಯ ಭಾಗವಾಗಿರ್ತೀವಿ, ಹೌದು ತಾನೆ? ಕೆಲವರು ವಾಹನ ಚಾಲಕರಾಗಿ, ಇನ್ನೂ ಕೆಲವರು ಪಾದಚಾರಿಗಳಾಗಿ. ಈ ರೋಡ್ಗಳು, ಅಲ್ಲಿ ಚಲಿಸುವ ವಾಹನಗಳು, ನಡೆದಾಡುವ ಪಾದಚಾರಿಗಳು, ಅಲ್ಲಲ್ಲಿ ನಿಲ್ಲಿಸ್ತಾ ಸಾಗುವ ಶಾಲಾ ಬಸ್ಸುಗಳು, ಶಾಲಾ ಮಕ್ಕಳನ್ನು ಹೊತ್ತ ಕಾರುಗಳು, ಸ್ಕೂಟರ್ಗಳು, ಆಟೋಗಳು ಚಲಿಸ್ತಾ ಇರ್ತವೆ. ತಮ್ಮ ತಮ್ಮ ಕಚೇರಿ ಕೆಲಸಗಳಿಗೆ ನಡ್ಕೊಂಡು ಹೋಗುವ ಜನರು, ವಾಹನಗಳಲ್ಲೂ ಶಾಲೆಗೆ, ಮನೆಗೆ ಹಾಗೂ ಇತ್ಯಾದಿ ಕೆಲಸಗಳಿಗೆ ಕೂಡ ಹೋಗ್ತಾ ಇರ್ತಾರಲ್ವಾ. ಅಂಗಡಿಗಳಿಗೆ ಹೋಗುವ ಜನ, ಆಸ್ಪತ್ರೆಗಳಿಗೆ ಹೋಗುವ ಜನ, ಯಾವುದೆಲ್ಲ ಕಾರ್ಯಕ್ರಮಗಳಿಗೆ ಹಾಜರಿ ಹಾಕಲಿಕ್ಕೆ ಅಂತ ಇನ್ನೊಂದಷ್ಟು ಜನ, ಹೇಳ್ತಾ ಹೋದರೆ ಪಟ್ಟಿ ಮುಗಿಯೋದೇ ಇಲ್ಲ. ಅಂತೂ ಇಂತೂ ರಸ್ತೆಯಲ್ಲಿ ಮತ್ತು ರಸ್ತೆಯ ಬದಿಗಳಲ್ಲಿ ಜನಜಂಗುಳಿಯನ್ನೇ ಕಾಣ್ಬೋದು ಅಲ್ವಾ. ಇಂತಹ ಜನನಿಬಿಡ, ವಾಹನ ನಿಬಿಡವಾಗಿರುವ ರಸ್ತೆ ಮತ್ತು ರಸ್ತೆ ಬದಿಗಳಲ್ಲಿ ಜನರು ಅಂದರೆ ನಾವು ಎಷ್ಟು ಜಾಗ್ರತೆ ವಹಿಸಿದರೂ ಸಾಲದು. ಏನಂತೀರಾ? ಇವತ್ತಿನ ವಿಷಯ ಏನಪ್ಪ ಅಂದರೆ, ರಸ್ತೆಯಲ್ಲಿ ಸಂಚರಿಸುವಾಗ ವಾಹನ ಚಾಲಕರಾಗಿಯೋ ಇಲ್ಲ ಪಾದಚಾರಿಗಳಾಗಿಯೋ ನಾವು ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಆ ಎಚ್ಚರಿಕೆಗಳಿಂದ ಅಪಘಾತಗಳನ್ನು ಹೇಗೆ ತಪ್ಪಿಸ್ಬೋದು ಅಂತ. ಕರೆ ಮಾಡಿ ಭಾಗವಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 99 9 2 2 2 6 1 1, STD ಕೋಡ್ 08 2 4, ಮೊಬೈಲ್ ಸಂಖ್ಯೆ 8 2 7 7 0 3 8 0 0 0. ಕೇಳುಗರೆ, ನಿಮ್ಮಲ್ಲೊಂದು ಮನವಿ. ಕರೆ ಸಿಕ್ಕಿದ ಕೇಳುಗರು ರಸ್ತೆ ಸುರಕ್ಷತೆಯ ಬಗ್ಗೆ ಒಂದೆರಡು ಎಚ್ಚರಿಕೆಯ ಕಿವಿ ಮಾತುಗಳನ್ನು ಮಾತ್ರ ಹೇಳಿ, ಇತರ ಕರೆ ಮಾಡುವ ಕೇಳುಗರಿಗೂ ಅವಕಾಶ ಮಾಡಿಕೊಡಿ, ಹೊಸ ಕೇಳುಗರಿಗೂ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈಗ ಮೊದಲ ಕರೆಯತ್ತ. ಹಲೋ
1: ಹಲೋ, ನಾನು ಕುಂದಾಪುರದಿಂದ ಸುನಿಲ್ ಹಳೇಪಾಯದ.
0: ಹಾ, ಸುನಿಲ್ ಹಳೇಪಾಯದ ಅವರಿಗೆ ಹೃದಯ ರಾಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಅಂತ?
1: ಸುಪ್ರಭಾತ ಚಿತ್ರದಿಂದ ಅರಳಿದ ಆಸೆ.
0: ಅರಳಿದ ಆಸೆ ಹಾಡನ್ನ ಕೇಳುವ ಆಸೆ ಆಗಿದೆ ನಿಮಗೆ ಅಲ್ವಾ?
1: ಹೌದು.
0: ಹಾ, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ ಸುನಿಲ್.
1: ಎಲ್ಲರೂ ಎಲ್ಲರ

0: ಶುಚಿತನೂ ಮುಖ್ಯ. ರಸ್ತೆಯಲ್ಲಿ ಹೋಗ್ತಾ ಎಲ್ಲರೂ ತುಂಬಾ ಜಾಗರೂಕತೆಯಿಂದ ಹೋಗ್ಬೇಕು. ನನ್ನ ಮಾತು ಮುಗಿಯಿತು, ಕೃತಜ್ಞತೆಗಳು.
1: ಅಲ್ಲಲ್ಲ, ನಾವು ಕೇಳ್ತಾ ಇರೋದು ಅದು ಅದನ್ನೇ ಟಾಪಿಕ್ ಆಗಿಟ್ಟದ್ದು. ನೀವು ಟಾಪಿಕ್ ಅನ್ನೇ ಪುನಃ ವರ್ತಿಸಿದ್ರಿ. ಇವಾಗ ನಾವು ಕೇಳ್ತಾ ಇರೋದು, ಏನಾದರೂ ಎಚ್ಚರಿಕೆಯ ಕಿವಿ ಮಾತುಗಳನ್ನು ಹೇಳಿ, ಯಾವೆಲ್ಲ ಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಬೇಕು, ಪಾದಚಾರಿಗಳಾಗಿಯೋ ಇಲ್ಲ ವಾಹನ ಚಾಲಕರಾಗಿಯೋ ಅಂತ. ಈಗ ಫಾರ್ ಎಕ್ಸಾಂಪಲ್, ಸೀಟ್ ಬೆಲ್ಟ್
0: ಹೆಲ್ಮೆಟ್ ಹಾಕ್ಬೇಕು.
1: ಹ್ಮ್,
0: ಮತ್ತೆ ಪಾದಚಾರಿಗಳು ಏನ್ ಮಾಡೋಕ್ಕಾಗಲ್ಲ, ಅವ್ರು ಏನ್ ಮಾಡೋದು,
1: ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ಬೇಕಲ್ವಾ. ಈಗ ಜೀಬ್ರಾ ಕ್ರಾಸಿಂಗ್ ಅಂತ ಇರುತ್ತೆ,
0: ಗಾಡಿ ಹೊಡೆಯುತ್ತೆ.
1: ಹೌದೌದು, ಅದನ್ನ ಜಾಗರೂಕರಾಗಿರ್ಬೇಕು. ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಗೊತ್ತೇ ಆಗುದಿಲ್ಲ ಹಿಂದಿಂದ ಮುಂದಿಂದ ಬರುವ ವಾಹನಗಳು. ಸ್ವಲ್ಪ ದೂರದಲ್ಲಿ ಜಾಗ ಇರುವ ಕಡೆಗಳಲ್ಲಿ ನಡ್ಕೊಂಡು ಹೋಗ್ಬೇಕು. ಹಾಗೆ ವಾಹನ ಚಾಲಕರು ಕೂಡ ನಿಧಾನವಾಗಿ ಜಾಗ್ರತೆ ವಹಿಸ್ಕೊಂಡು, ಎಲ್ಲಾ ತರದ ಜನರು ಇರ್ತಾರೆ ರೋಡಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಚಲಿಸಬೇಕು ಅಲ್ವಾ.
0: ಹೌದೌದು ಮೇಡಮ್.
1: ಹ್ಮ್, ಸರಿ, ನೀವು ಹೇಳಿದ್ರಿ, ನಾನು ಹೇಳಿದೆ. ಇವಾಗ ಸರಿ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತಿದ್ದೇವೆ, ಕೇಳಿ ಆನಂದಿಸಿ.

0: ಸುಪ್ರಭಾತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಗೀತಾ, ಬಜಪೆಯಿಂದ.
0: ಓ, ಏರ್ಪೋರ್ಟಿಂದ ಗೀತಾ ಅವರು, ಬಜಪೆ. ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಗೀತಾ ಅವರೇ.
1: ಥ್ಯಾಂಕ್ ಯು.
0: ಇವತ್ತು ಯಾವ ಗೀತೆ ಬೇಕಿತ್ತು ಗೀತಾ ಅವರಿಗೆ?
1: ಯಾವುದು ಸಾಕ್ತದೆ?
0: ಯಾವುದು ಸಾಕ್ತದ? ಯಾವ್ದಾದ್ರು ಒಂದು ಸ್ಪೆಸಿಫೈ ಮಾಡಿಯಲ್ಲ.
1: ಎಂತ?
0: ಮುಂಗಾರು ಮಳೆ ದಾದೀತ?
1: ಮುಂಗಾರು ಮಳೆ ಆಗ್ಬೋದು. ಈಗ ಮಳೆ ಬರ್ತಾ ಇದೆ.
0: ಬರ್ತಾ ಇದೆಯಲ್ಲ, ಚೆನ್ನಾಗಿ ಬರ್ತಾ ಇದೆ. ನಿರೀಕ್ಷೆ ನಾವು ಮಾಡಿರ್ಲಿಲ್ಲ, ಅಯ್ಯೋ ಮಳೆ ಇಲ್ಲಲ್ಲ ಅಂತ ಆಲೋಚನೆ ಮಾಡ್ತಿರುವಾಗ ಬಂತು ಅಲ್ಲ.
1: ಹೌದು.
0: ಸರಿ, ಈಗ ವಿಷಯಕ್ಕೆ ಬರೋಣ. ನಿಮಗೋಸ್ಕರ ಸೋನು ನಿಗಮ್ ಹಾಡಿರುವ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ಇಲ್ಲ ಈ ಗೀತೆಯನ್ನು ಪ್ರಸಾರ ಮಾಡ್ತೇವೆ.
1: ಓಕೆ.
0: ಇವತ್ತಿನ ವಿಷಯ ಗೊತ್ತಲ್ಲ ಗೀತಾ ಅವರೇ.
1: ಹಾಂ ಹೇಳಿ.
0: ಹಾಂ ಮಾತಾಡಿ.
1: ಅದು ಎಂತ ಹೇಳಿ?
0: ಕೇಳಿಲ್ವಾ ರೇಡಿಯೋದಲ್ಲಿ ಇವತ್ತು ಏನು ವಿಷಯ ಅಂತ?
1: ಕೇಳಿದೆ, ಕರೆಂಟ್ ಇತ್ತು ಅದಕ್ಕೆ.
0: ಹೌದಾ? ಬೆಳಗಿಂದಲೇ ಸುಮಾರು ಸಲ ಅನೌನ್ಸ್ ಮಾಡಿಯಾಗಿತ್ತು. ಈಗ ರಸ್ತೆಯಲ್ಲಿ ನಾವು ವಾಹನ ಚಾಲಕರಾಗಿಯೂ ಇರ್ತೇವೆ, ಕೆಲವೊಂದು ಸಲ ಪಾದಚಾರಿಗಳಾಗಿಯೂ ಇರ್ತೇವೆ. ಅಂತೂ ಎಷ್ಟೋ ಅಪಘಾತಗಳು ಸಂಭವಿಸ್ತಾ ಇರುತ್ತೆ ಅಲ್ವಾ? ನಮ್ಮ ಕಣ್ಣೆದುರಲ್ಲೇ ಆಗುತ್ತೆ, ಪೇಪರಲ್ಲಿ ಓದ್ತಾ ಇರ್ತೀವಿ, ಮತ್ತು ಹೀಗೆ ನಮ್ಮ ಈ ಸೋಷಿಯಲ್ ಮೀಡಿಯಾಸಲ್ಲಿ ಕೂಡ ಆ CCTVಲಿ ರೆಕಾರ್ಡ್ ಆದ ಅಪಘಾತಗಳ ಚಿತ್ರಣ ನೋಡಿದರೆ ಝಲ್ ಅನಿಸುತ್ತೆ. ಅಂದರೂ ಕೂಡ ಜನರಿಗೆ ಇದೇ ಇರೋದಿಲ್ಲ, ಪರಿವೇ ಇರೋದಿಲ್ಲ. ನಾವು ಬಹಳ ಹೀರೋಗಳು, ನಾವು ಡ್ರೈವ್ ಮಾಡಿದರೆ ಏನೂ ಆಗೋದಿಲ್ಲ, ನಾವು ರೋಡ್ ದಾಟಿದರೆ ಏನೂ ಆಗೋದಿಲ್ಲ ಅಂತ ಒಂದು ಭರವಸೆಲಿ, ಒಂದು ಬಂಡ ಧೈರ್ಯದಲ್ಲಿ ದಾಟ್ತಾ ಇರ್ತೇವೆ, ಚಾಲನೆ ಮಾಡ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ನಿಮ್ಮ ಎಚ್ಚರಿಕಾ ಕ್ರಮಗಳು ಏನು ತಗೊಂಡ್ರೆ ಅಪಘಾತಗಳನ್ನು ತಪ್ಪಿಸ್ಬೋದು ಅಂತ ನೀವು ಮಾತಾಡಬೇಕಾಗಿರುವ ವಿಷಯ.
1: ನಾನು ಹೇಳಿದ್ರೆ ಮೊಬೈಲ್ ಒಂದು ಯೂಸ್ ಮಾಡಬಾರ್ದು. ಮತ್ತೆ ನಾವು ರಸ್ತೆ ದಾಟುವಾಗ ಆಚೆ ಈಚೆ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ದಾಟಬೇಕು. ಅವಸರವೇ ಅಪಾಯ ಅಂತ ಹೇಳ್ತಾರಲ್ಲ.
0: ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ.
1: ಎರಡು
0: ಕಡೆಗಳನ್ನು ನೋಡಬೇಕು ನೀವು ಹೇಳಿದ ಹಾಗೆ.
1: ಅವರ ನಿಯಮಗಳನ್ನು ಪಾಲಿಸಬೇಕು. ನಾವು ನಮಗೆ ಗೊತ್ತಿರೋದನ್ನ ನಾವು ಪಾಲಿಸಬೇಕು, ಆಗ ಏನಾಗ್ಲಿಕ್ಕಿಲ್ಲ.
0: ಒಳ್ಳೆ ಮಾತನ್ನ ಹೇಳಿದ್ರಿ. ನಮಗೆ ಗೊತ್ತಿರುವಂತಹದ್ದನ್ನ ನಾವು ಪಾಲಿಸಲೇಬೇಕು ಅಲ್ವಾ ಗೀತಾ ಅವರೇ?
1: ಹೌದು.
0: ಸರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕಡೇ ಗಳಿಗೆಯಲ್ಲಿ ವಿಷಯ ಗೊತ್ತಾಗಿ ಚೆನ್ನಾಗಿ ಮಾತಾಡಿದ್ರಿ ಗೀತಾ.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು. ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೇವೆ, ಕೇಳಿ ಆನಂದಿಸಿ.

0: ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು?
1: ನಾನು ಸತೀಶ್ ಅಂತ, ಕಾಸರಗೋಡಿಂದ.
0: ಕಾಸರಗೋಡಿನಿಂದ ಸತೀಶ್ ಅವರು.
1: ಹೌದಾ?
0: ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಅವರೇ ನಿಮಗೆ.
1: ಥ್ಯಾಂಕ್ ಯು.
0: ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಇವತ್ತು?
1: ನಮಗೆ ನಾಗಕಾಲ ಭೈರವ ಚಿತ್ರದಿಂದ ನಮ್ಮೀ ಬಾಲಿ ರಸಮಯ ಕಾವ್ಯ ಪುಟ ಪುಟವೋ ನವ್ಯ ಹೇಳಬೇಕಿತ್ತು.
0: ತುಂಬಾ ಚೆನ್ನಾಗಿದೆ ಸ್ವರ ನಿಮ್ಮದು. ಮುಂದೆ ಬೆಂಗಳೂರು ಲತಾ ಮತ್ತೆ ಕೆಜೆ ಯೇಸುದಾಸ್ ಸಂಗಡಿಗರ ಜೊತೆ ಹಾಡಿದ್ದನ್ನ ಕೇಳುವ ಮಾತಾಡಿ ಆದ್ಮೇಲೆ. ಅದೇ ಗಾಯಕರು ಹಾಡಿರುವ ಗೀತೆಯನ್ನ ಮತ್ತೆ ಕೇಳೋಣ.
1: ಓಕೆ
0: ಸರಿ, ಈಗ ವಿಷಯಕ್ಕೆ ಬರೋಣ. ಗೊತ್ತಿದೆಯಲ್ಲ ಇವತ್ತಿನ ವಿಷಯ?
1: ಗೊತ್ತಿದೆ.
0: ಮಾತಾಡಿ ಸತೀಶ್ ಅವರೇ.
1: ಒಂದು ಏನಂದ್ರೆ, ನಾವು ನಡ್ಕೊಂಡು ಹೋಗುವಾಗ ಕೆಲವರು ಏನು ಒಂದು ಎರಡು ಮೂರು ನಾಲ್ಕು ಜನ ಇದ್ರೆ ಜೊತೆ ಜೊತೆಯಾಗಿ ಹೋಗ್ತಾ ಇರ್ತಾರೆ. ಸ್ವಲ್ಪ ಒಂದು ಹಿಂದೆ ಮುಂದೆ ಹೋಗುವಂತದಿಲ್ಲ, ಜೊತೆ ಜೊತೆಯಾಗಿ ಹೋಗ್ತಾ ಇರ್ತಾರೆ.
0: ಏನು ನಡ್ಕೊಂಡು ಹೋಗ್ತಾ ಇರುವಾಗ ಹೇಳ್ತಿದ್ದೀರಾ?
1: ಹೇಳಿ.
0: ನಡ್ಕೊಂಡು ಹೋಗ್ತಾ ಇರುವಾಗ ಹೇಳುವ
1: ಹೌದು, ಜೊತೆ ಜೊತೆಯಾಗಿ ಹೋಗ್ತಾ ಇರ್ತಾರೆ. ಸ್ವಲ್ಪ ಹಿಂದೆ ಮುಂದೆ ಹೋಗುವಂತದಿಲ್ಲ. ಅವಾಗ ಏನಾಗ್ತದೆ, ಕೆಲವರು ವೆಹಿಕಲ್ನವರು ಕೂಡ ಹಾಗೇನೆ ವೇಗದಲ್ಲಿ ಬರ್ತಾ ಇರ್ತಾರೆ. ಅವಾಗ ಸ್ವಲ್ಪ ಏನಾದ್ರೂ ಅಪಘಾತಗಳಾಗ್ತದೆ. ಅದಕ್ಕೆ ಆ ರೀತಿ ಎಲ್ಲ ಹೋಗ್ಬಾರ್ದು. ನಾವು ರಸ್ತೆ ಬದಿಯಲ್ಲೇ ಹೋಗುವಾಗ ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೇಕು.
0: ಈಗ ಉದಾಹರಣೆಗೆ ಒಂದು ಆರು ಜನ ಇದ್ದಾರೆ ಅಂದ್ರೆ ಎರಡು ಜನ ಮುಂದೆ, ಅವರ ಜನ ಎರಡು ಜನ ಅವರ ಹಿಂದೆ, ಮತ್ತೆ ಇಬ್ಬರು ಅವರ ಹಿಂದೆ, ಈ ತರ ಹೋಗ್ಬೇಕು ಅಂತ ನಿಮ್ಮ ಆಲೋಚನೆ ಅಲ್ವಾ?
1: ಹೌದೌದು.
0: ಒಳ್ಳೆ ಉಪಾಯ, ಇದೊಂದು ಹೊಸ ಒಂದು ತಂತ್ರ ನೋಡಿ, ಎಲ್ಲ ಒಟ್ಟಿಗೆ ನಡ್ಕೊಂಡು ಹೋಗೋದಕ್ಕಿಂತ.
1: ಮತ್ತೊಂದು ಏನು ಗೊತ್ತಾ, ವೆಹಿಕಲ್ಗಳ ಸಂಖ್ಯೆ ನಾವು ಪ್ರತಿನಿತ್ಯ ಜಾಸ್ತಿ ಆಗ್ತಾನೆ ಇರ್ತದೆ. ವೆಹಿಕಲ್ಗಳ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ, ನಾವು ಏನೋ ಹತ್ತಿರದಲ್ಲಿ ಹೋಗಿ ಬರುವಂತ ದಾರಿಗಳಿಗೆಲ್ಲ ನಾವು ವೆಹಿಕಲ್ಗಳನ್ನ ಯೂಸ್ ಮಾಡಬಾರ್ದು ಯಾವತ್ತು ಕೂಡ.
0: ಬರೋದೇ
1: ಒಳ್ಳೇದು, ಅದು ನಮ್ಮ ದೇಹಕ್ಕೆ ಕೂಡ ಒಳ್ಳೇದು, ಒಂದು ವ್ಯಾಯಾಮ ಕೂಡ ಸಿಗ್ತದೆ, ಮತ್ತು ಏನೋ ನಮ್ಮ ಪರಿಸರ ಮಾಲಿನ್ಯವನ್ನು ಕೂಡ ತಡೆ ಕಟ್ಟಬಹುದು ಇದರಿಂದ. ಮತ್ತೊಂದು, ಪೆಟ್ರೋಲ್ ಡೀಸೆಲ್ಗಳ ಆ ಒಂದು ಇದು ಬಳಕೆ ಕೂಡ ಸ್ವಲ್ಪ ಕಡಿಮೆ ಆಗಬಹುದು.
0: ಹೌದು, ಒಂದು ಏಟಿನಲ್ಲಿ ನೀವು ಸುಮಾರು ಇದನ್ನ ಹೇಳಿಬಿಟ್ರಿ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸತೀಶ್.
1: ಒಂದು ಅವಶ್ಯಕತೆ ನಮಗೆ ಯಾವಾಗ ಇದೆಯೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ವೆಹಿಕಲ್ಗಳನ್ನ ಉಪಯೋಗಿಸಬೇಕು, ಇಲ್ಲದಿದ್ರೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರೆಯೋದೇ ಒಳ್ಳೇದು.
0: ಹೌದು ಹೌದು ಹೌದು, ಸರಿ. ನನಗದೊಂದು ನಿಮ್ಮ
1: ತಪ್ಪಿಸಬಹುದು.
0: ಹೌದು, ನಿಮ್ಮ ಆ ಒಂದು ಸಲಹೆ ಬಹಳ ಖುಷಿ ಆಯ್ತು. ಒಂದು ಐದಾರು ಜನ ಇದ್ರೆ ಒಟ್ಟಿಗೆ ಒಂದೇ ಲೈನ್ ಅಲ್ಲಿ ನಡ್ಕೊಂಡು ಹೋಗೋ ಬದಲು ಇಬ್ಬರ ಹಿಂದೆ ಇಬ್ರು, ಇಬ್ಬರ ಹಿಂದೆ ಇಬ್ರು ಹೋಗ್ತಾ ಇದ್ರೆ ಅದೊಂದು, ಅದು ಸಹ ಒಂದು ಅಪಘಾತವನ್ನ ತಡೆಯುವ ಒಂದು ಇದು ಸಹ ಆಗುತ್ತೆ ಅಲ್ವಾ? ಜಾಗ್ರತೆ ದೃಷ್ಟಿಯಿಂದ
1: ನಾವು ಅಪಾಯಗಳನ್ನು ಕರೆದಂತೆ ನಮ್ಮ ಬಳಿಗೆ.
0: ಹೌದು ಹೌದು, ಸ್ವಲ್ಪ ಜಾಗೃತರಾಗಿರ್ಬೇಕು ನಡ್ಕೊಂಡು ಹೋಗೋಗ್ಲಾಗ್ಲಿ, ವಾಹನ ಚಾಲನೆ ಮಾಡುವಾಗ್ಲಾಗ್ಲಿ ಅಲ್ವಾ?
1: ಹೌದೌದು.
0: ಸರಿ ಸತೀಶ್ ಅವರೇ, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು.
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಈಗ ಬೆಂಗಳೂರು ಲತಾ, ಕೆ ಜೆ ಯೇಸುದಾಸ್ ಮತ್ತು ಸಂಗಡಿಗರು ಹಾಡಿರುವ ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗ್ತಿದೆ, ಕೇಳಿ ಆನಂದಿಸಿ.

0: ಪುಟಭೂನವ್ಯ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಯಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹಲೋ.
5: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ,
5: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೇನೆ.
4: ಸರಿ, ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಸರಸ್ವತಿ ಅವರಿಗೆ? ಸರಿ ಸರಿ, ಪ್ರಸಾರ ಮಾಡುವ. ಈಗ ವಿಷಯದ ಬಗ್ಗೆ ಮಾತಾಡಿ ಸರಸ್ವತಿ ಅವರೇ.
5: ವಿಷಯ ಅಂದ್ರೆ ನಾವು ಪಾದ ನಡೆದುಕೊಂಡು ಹೋಗೋದೇ ಒಳ್ಳೇದು ಅಂತ ನನ್ನ ಅನಿಸಿಕೆ ಮೇಡಮ್. ಮಳೆಗಾಲದಲ್ಲಿ ನೀರೆಲ್ಲ
4: ಹಾಗಲ್ಲ, ವಿಷಯ ಹಾಗಲ್ಲ ಸರಸ್ವತಿ ಅವರೇ. ಇವತ್ತು ನಾವು ಕೇಳಿದ್ದು
5: ಕಣಗಳಲ್ಲಿ ಹೋಗುವುದು ಹೋಗ್ತಾರಲ್ಲ ಮೇಡಮ್, ವಾಹನಗಳಲ್ಲಿ ಹೋಗುವವರು ಹೋಗ್ತಾರಲ್ಲ ಮೇಡಮ್.
4: ಹೌದು,
5: ಅವರು ಹೋಗುವಾಗ ನಮಗೆ ನೀರು ತಿಳಿಯುತ್ತದೆ ಅಂತ ನಾವು ದೂರದಲ್ಲಿ ಹೋಗುವ ದಾರಿಯಲ್ಲೇ ನಾವು ಹೋಗ್ಬೇಕು, ಬೇರೆ ವಟ್ರಾಸಿಯಲ್ಲ ಅವ್ರ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಾರದು ಅಂತ ನನ್ನ ಅನಿಸಿಕೆ.
4: ವಿಷಯ ಅದಲ್ವೇ ಅಲ್ಲ ಸರಸ್ವತಿ ಅವರೇ, ವಿಷಯ ಏನಾಗಿತ್ತಪ್ಪ ಅಂದ್ರೆ, ನಾವೀಗ ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಒಂದ ಪಾದಚಾರಿಗಳಾಗಿ ಹೋಗ್ತಾ ಇರ್ತೇವೆ ಅಥವಾ ವಾಹನ ಚಾಲಕರಾಗಿರ್ತೇವೆ, ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ವಹಿಸಬೇಕು ವಾಹನ ಚಾಲಕರಾಗಿ? ಮತ್ತು
5: ಪಾಲನೆ ಮಾಡ್ಬೇಕು, ಅದನ್ನೇ ಮಾಡಿಕೊಂಡು ಹೋಗ್ಬೇಕು ಮೇಡಮ್, ಸಿಕ್ಕಾಪಟ್ಟೆ ಹೋಗ್ಬಾರ್ದು ಅಂತ ನನ್ನ ಅನಿಸಿಕೆ, ನನಗೆ ಗೊತ್ತಿಲ್ಲ.
4: ಸರಿ ಸರಿ ಸರಿ ಸರಿ, ಓಕೆ. ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೇವೆ ಸರಸ್ವತಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಕೇಳುಗರ, ಇವತ್ತಿನ ವಿಷಯ ಏನಂದ್ರೆ, ರಸ್ತೆಯಲ್ಲಿ ಸಂಚರಿಸುವಾಗ ಚಾಲಕರಾಗಿಯೋ ಪಾದಚಾರಿಗಳಾಗಿಯೋ ನಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಒಳ್ಳೆಯದು ಅಂತ. ಉದಾಹರಣೆಗೆ, ಕಾರ್ನಲ್ಲಿ ಹೋಗೋದಾದರೆ ಚಾಲಕರು ಸೀಟ್ ಬೆಲ್ಟ್ ಧರಿಸಿರಬೇಕು. ದ್ವಿಚಕ್ರ ವಾಹನ ಚಾಲಕರಾಗಿದ್ದರೆ ಹೆಲ್ಮೆಟನ್ನು ಧರಿಸ್ಕೊಳ್ಬೇಕು. ಈ ಹೆಲ್ಮೆಟ್ಟೆಲ್ಲ ಮನೇಲಿ ಇಡ್ಲಿಕ್ಕಲ್ಲ, ಕೈಯಲ್ಲಿ ನೇತು ಹಾಕ್ಕೊಳ್ಳೋಕ್ಕೂ ಅಲ್ಲ ಅಲ್ವಾ? ಇಂತಹ ನೀವು ಕೆಲವೊಂದು ಸಲಹೆಗಳನ್ನು ಕೊಡಿ ಅಂತ ನಾವು ಕೇಳಿದ್ದೆವು. ಈಗ ಮುಂದಿನ ಕರೆ ಯಾರಿಗೆ ಸಿಕ್ಕಿದೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಯಾರಿದು?
1: ಕೈಕಂಬದಿಂದ ಉಮೇಶ್ ಮಾತಾಡ್ತಾ ಇರೋದು. ನಿಮ್ದು ವಾಯ್ಸ್ ಬಹಳ ಕಮ್ಮಿ ಕೇಳ್ತಾ ಉಂಟು.
0: ಹೌದಾ? ನೋಡಿ, ಇವಾಗ ಕೇಳುತ್ತಾ? ಮೈಕ್ ಹತ್ರ ಬಂದು ಮಾತಾಡ್ತಾ ಇದ್ದೀನಿ.
1: ಈಗ ಸ್ವಲ್ಪ ಸ್ವಲ್ಪ ಕೇಳ್ತಾ ಉಂಟು.
0: ಹೌದಾ? ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಉಮೇಶ್ ಅವರಿಗೆ?
1: ನಮ್ಗೆ ಯಾವ ಚಿತ್ರದ ರಾಜ್ಕುಮಾರ್ ಅಣ್ಣ ಅವ್ರದ್ದು, ನಾವಾಡುವ ನುಡಿಯೇ ಕನ್ನಡ ನುಡಿ, ಆ ಸಾಂಗ್ ಬೇಕಿತ್ತು.
0: ಸರಿ, ಇವತ್ತು ವಿಷಯದ ಬಗ್ಗೆ ಮಾತಾಡಿ ಉಮೇಶ್ ಅವರೇ.
1: ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತು. ಯಾಕಂದ್ರೆ ನೋಡಿ, ಈಗ ಪ್ರತಿಯೊಬ್ಬರು ಇದನ್ನ ಜಾಗೃತ ಮಾಡ್ಲೇಬೇಕು. ಯಾಕಂದ್ರೆ ನೋಡಿ, ನಮ್ಮ ಕುಟುಂಬದವ್ರು ಆಗ್ಬೋದು, ನಮ್ಮ ಮನೆಯವರಾಗ್ಬೋದು, ಸುತ್ತಮುತ್ತಲವರು ಯಾರೇ ಆಗಿರ್ಬೋದು, ಆದ್ರೆ ಈ ಬಸ್ ಅಲ್ಲಿ ಹೋಗುವಾಗ ಈ ಮೊಬೈಲ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಡ್ರೈವಿಂಗ್ ಮಾಡ್ತಾರೆ ನೋಡಿ. ಅದು ನಾನು ಮನೆ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ಟಿವಿ ಆರ್ ಅಲ್ಲಿ. ಒಬ್ಬ ಬೈಕ್ ಅಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ತಾ ಬರ್ತಾ ಇದ್ದ, ಅವನು ಬಸ್ ಆಕ್ಟಿವ್ ಗಾಡಿ ಮೇಲೆ ಹತ್ಸಿಬಿಟ್ಟ, ಅವನು ಕೆಳಗಡೆ ಗಾಲಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಈಗ ಅದೃಷ್ಟ ಅವನ ಮೈ ಮೇಲೆ ಹತ್ತಲಿಲ್ಲ ಗಾಡಿ, ಯಾಕಂದ್ರೆ ಅವನು ಫೋನ್ ಅಲ್ಲೆಲ್ಲ ಮಾತಾಡ್ತಾ ಇದ್ದಾನೆ. ಅಂತದೆಲ್ಲ ಅವರು ಬಹಳ ಜಾಗೃತೆ ಮಾಡ್ಬೇಕು ಡ್ರೈವಿಂಗ್ ಮಾಡುವಾಗ. ಯಾಕಂದ್ರೆ ನೋಡಿ, ಜೀವ ಒಮ್ಮೆ ಹೋದ್ರೆ ಜೀವ ಬರೋದಿಲ್ಲ. ಈಗೆಲ್ಲ ಅದೆಲ್ಲ ಜಾಗೃತೆ ಮಾಡ್ಬೇಕು. ಯಾಕಂದ್ರೆ ಡ್ರೈವಿಂಗ್ ಮಾಡೋರಾಗ್ಲಿ ಮತ್ತೆ ಬೈಕಿನವರಾಗ್ಲಿ, ಇದೆಲ್ಲ ಬಹಳ ಕಾವಜಿ ತಗೊಂಡ್ರೆ ಸ್ವಲ್ಪ ಏನಾದ್ರೂ ಸೇಫ್ ಆಗಿ ಮನೆಗೆ ಬರ್ಬೋದು ಅನಿಸ್ತದೆ ನನ್ನ ಮಟ್ಟಿಗೆ.
0: ಹೌದು, ನೀವು ಹೇಳೋದು ಏನಂದ್ರೆ, ಡ್ರೈವರ್ ಆಗ್ಲಿ ಅಥವಾ ಪಾದಚಾರಿಗಳಾಗ್ಲಿ, ಇಬ್ರು ಸಹ ಮೊಬೈಲ್ ಬಳಕೆ ಮಾಡಬಾರದು.
1: ಈಗ ನೋಡಿ, ಬಸ್ ಅಲ್ಲಿ ಎಲ್ಲ ಬಸ್ ಅಲ್ಲಿ ಇಳಿಯುವಾಗ ಹತ್ತುವಾಗ ಬಸ್ ಬಸ್ ಬಿಡ್ತಾನೆ ಇರ್ತಾರೆ, ಫೋನ್ ಬರ್ತದ, ಫೋನ್ ಅಲ್ಲೆಲ್ಲ ಮಾತಾಡ್ತಿರ್ತಾರ. ಅವಾಗ ಆ ಟೈಮಲ್ಲಿ ಈ ಮಳೆಗಾಲದಲ್ಲಿ ಕಾಲ್ ಜಾರ್ ಬಿದ್ರೆ ಏನಾಗ್ತಂತ ಅವ್ರಿಗೆ ಗೊತ್ತಿಲ್ಲ. ಬಸ್ ಇಳಿಯುವಾಗಲೇ ಫೋನ್ ಅಲ್ಲೇ ಮಾತಾಡ್ತಾನೆ ಇರ್ತಾರೆ. ಆ ಟೈಮಲ್ಲಿ ನಾವು ಸ್ವಲ್ಪ ಫೋನ್ ಬಂದ್ ಮಾಡಿದ್ರೆ ಒಳ್ಳೇದಲ್ಲ, ನಮ್ಮ ಸೇಫ್ ಆಗಿ ಮನೆ ಸೇರ್ಬೋದಲ್ಲ.
0: ಸರಿ ಉಮೇಶ್ ಅವರೇ, ಮಾತಾಡಿ ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗಂಧದ ಗುಡಿ ಚಿತ್ರದ ಗೀತೆ, ರಚನೆ ಚಿ ಉದಯ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಹೃದಯ ರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ನಿಮ್ಮ ಜೊತೆ ನಾವು ತ್ರಿವೇಣಿ ಮತ್ತು ಅರ್ಚನಾ. ಇಂದಿನ ವಿಷಯ, ರಸ್ತೆಯಲ್ಲಿ ಸಂಚರಿಸುವಾಗ ಚಾಲಕರಾಗಿಯೂ ಪಾದಾಚಾರಿಗಳಾಗಿಯೂ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿದರೆ ಒಳ್ಳೆಯದು ಎನ್ನುವಂತಹದ್ದು. ಇಂದಿನ ವೇಗದ ಯುಗದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಕಾರಣ ರಸ್ತೆಗಳಲ್ಲಿ ಅಪಘಾತಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ.

0: ಇದನ್ನು ತಡೆಯಲು ಮತ್ತು ಜೀವವನ್ನು ರಕ್ಷಿಸಲು ರಸ್ತೆ ಸುರಕ್ಷತೆ ಅಗತ್ಯವಾಗಿದೆ. ಬನ್ನಿ ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಮೇಡಮ್, ನಾನು ಪುತ್ತೂರಿಂದ ರೇವತಿ ಅಂತ ಹೇಳಿ.
0: ರೇವತಿ ಅವರು ಪುತ್ತೂರಿನಿಂದ.
1: ಹೌದು,
0: ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೀವಿ.
0: ಹಾ, ಚೆನ್ನಾಗಿದ್ದೀರಾ. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಮೇಡಮ್?
1: ಅದೇ ಮಣಿಕಂಠನ ಮಹಿಮೆಯಿಂದ ಹರಿವರಾಸನಂದು ಹಾಡು ಬರ್ತಾ ಇದೆಯಲ್ಲ.
0: ಹರಿವರಾಸನ ಮಣಿಕಂಠನ ಮಹಿಮೆ ಚಿತ್ರದ್ದು ಖಂಡಿತ ಪ್ರಸಾರ ಮಾಡ್ತೇವೆ. ಕೆ ಜೆ ಯೇಸುದಾಸ್ ಅವರು ಹಾಡಿರುವಂತಹ ಹಾಡು, ವಿಜಯ ನಾರಸಿಂಹ ಅವರ ಸಾಹಿತ್ಯವಿರುವಂತಹ ಹಾಡಿದು, ಖಂಡಿತ ಪ್ರಸಾರ ಮಾಡ್ತೇವೆ. ಅದಕ್ಕಿಂತ ಮೊದಲು ಇವತ್ತಿನ ವಿಷಯ ಗೊತ್ತಿದ್ಯಾ ಮೇಡಮ್?
1: ಅದೇ ಬೈಕಲ್ಲೆಲ್ಲ ಹೋಗುವವರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು, ಮತ್ತೆ ಕಾರಲ್ಲಿ ಹೋಗುವವರು ಸೀಟ್ ಬೆಲ್ಟ್ ಈ ತರ ಎಲ್ಲ ಮಾಡಿದ್ರೆ ಅಪಘಾತವನ್ನು ತಪ್ಪಿಸಬಹುದು.
0: ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಲೇಬೇಕು.
1: ಹಾಕ್ಲೇಬೇಕು.
0: ಹೌದು ಹೌದು. ಹಿಂದಿಂದ ಕುತ್ಕೊಳ್ಳುವವರು ಸಹ ಹೆಲ್ಮೆಟ್ ಅನ್ನ ಧರಿಸಲೇಬೇಕಲ್ವಾ? ಇವಾಗ ಅದನ್ನು ಕೂಡ ಈಗ ಶಿಸ್ತು ಅದೊಂದು ಮಾಡಿದ್ದಾರೆ, ಕ್ರಮ ಮಾಡಿದ್ದಾರೆ ಅಲ್ವಾ?
1: ಹೌದು ಹೌದು
0: ಹೌದು. ತುಂಬಾ ಸಂತೋಷ ಆಯ್ತು ಮೇಡಮ್, ತಾವು ಕೇಳಿದ ಹಾಡನ್ನ ಈಗ ಪ್ರಸಾರ ಮಾಡ್ತೇವೆ. ಕೇಳಿ.
1: ಓಕೆ ಮೇಡಮ್,
0: ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಅಜಾಗರೂಕತೆಯಿಂದ ವೇಗ ಹೆಚ್ಚಿಸುವುದರಿಂದ, ನಿಯಮ ಉಲ್ಲಂಘನೆಯಿಂದ, ಮದ್ಯಪಾನ ಮಾಡಿ ಗಾಡಿ ಚಲಾಯಿಸುವುದರಿಂದ, ಮೊಬೈಲ್ಗಳ ಬಳಕೆಯಿಂದ ರಸ್ತೆಯಲ್ಲಿ ಅನಾಹುತಗಳಾಗುವಂತಹ ಸಾಧ್ಯತೆ ಇದೆ. ಬನ್ನಿ ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಅಬ್ದುಲ್ ಕರೀಂ, ಕೋಟ ಮೂಡಿಗ್ಲೇರ್ದಿಂದ.
0: ಹಾ, ಅಬ್ದುಲ್ ಕಲೀಂ ಅವರು, ಹೇಗಿದ್ದೀರಿ ಸರ್?
1: ಹಾ, ಚೆನ್ನಾಗಿದ್ದೇನೆ ಮೇಡಮ್. ಚೆನ್ನಾಗಿ ಮೇಡಮ್ ಮಾತಾಡುದಲ್ವಾ?
0: ಹೌದು ಸರ್, ಹೌದು. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಸರ್ ತಮಗೆ?
1: ನಾನು ಅದೇ ಜಾನಕಮ್ಮನ ಹಾಡು ಉಂಟಲ್ಲ, ಒಂದು ವಿಷ್ಣುವರ್ಧನ್ ಆರತಿ ಅವರದ ಚಿತ್ರ, ಅದರಲ್ಲಿ ನಾವು ನಲ್ಲ ಇನಿಯ ಒಲವಿನ

0: ಆ
1: ಎಳೆಯಲಿ
0: ಒಲವಿನಾಗೆ
1: ನಿನಗೆ ಕೈ
0: ನಾನಿರುವುದೇ
1: ಮುಗಿವೆ ಅಂತ ಒಂದು
0: ನಿನಗಾಗಿ
1: ಹಾಡು.
0: ಚಿತ್ರದ್ದು ಅಲ್ವಾ?
1: ಹಾ, ನಾನಿರುವುದೇ ನಿನಗಾಗಿ.
0: ಹಾ, ನಾನಿರುವುದೇ ನಿನಗಾಗಿ ಚಿತ್ರದ್ದು. ಅದಕ್ಕಿಂತ ಮೊದಲು ಇವತ್ತಿನ
1: ಹೌದು.
0: ವಿಷಯ ಗೊತ್ತಿದೆಯಾ ಸರ್?
1: ಹಾ, ಪಾದಚಾರಿಯಾಗಿ ನಾವು ನಡ್ಕೊಂಡು ಹೋಗುವಾಗ ಆಗ್ಲಿ, ನಾವು ಡ್ರೈವಿಂಗ್ ಮಾಡುವಾಗ ಆಗ್ಲಿ, ನಮ್ಮ ಜಾಗ್ರತೆಯಲ್ಲಿ ಫಸ್ಟ್ ನಮ್ದು ಸೈಡ್ ಯಾವ್ದಂತ ಅಬ್ಸರ್ವ್ ಮಾಡ್ಕೊಳ್ಬೇಕು. ರಾಂಗ್ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ಬಾರ್ದು.
0: ರಸ್ತೆಯ ಬಲಭಾಗದಲ್ಲಿ ನಡಿಬೇಕು ಎನ್ನುವಂತ ಒಂದು ಕ್ರಮ ಇದೆ ಅಲ್ವಾ?
1: ಅಲ್ವಾ,
0: ಹೌದು ಹೌದು.
1: ಅದೇ ಅದೇ ಸೈಡ್ ಅಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಮತ್ತು ಎರಡನೇದು, ಮೊಬೈಲ್ ಯೂಸ್ ಮಾಡಬಾರ್ದು ಹೋಗುವಾಗ.
0: ಮೊಬೈಲ್ ಯೂಸ್ ಮಾಡಬಾರ್ದು, ಮೊಬೈಲ್ ಬಳಕೆಯನ್ನು
1: ನಿಷೇಧಿಸಿದ್ರೆ. ಅರ್ಜೆಂಟ್ ಇದ್ರೆ ಒಂದ್ ಕಡೆ ನಿಂತು ಮಾತಾಡಿ ನಂತರ ನಡ್ಕೊಂಡು ಹೋಗ್ಬೇಕು.
0: ನಡ್ಕೊಂಡು ಹೋಗ್ಬೇಕು ಸರ್. ಹೌದು ಹೌದು
1: ಅಲ್ವಾ?
0: ಹೌದು ಸರ್, ಹೌದು.
1: ಅದ್ ಯಾಕಂದ್ರೆ ಕನ್ಫ್ಯೂಸ್ ಆಗ್ತದೆ. ಎದುರು ರಾಂಗ್ ಸೈಡ್ ಇಂದ ಬರುವವರು ಇರ್ತಾರೆ ವಾಹನದಲ್ಲಿ. ಕೆಲವರು ಈ ಮದ್ಯಪಾನ ಮಾಡ್ಕೊಂಡು ಹೇಗೆಗೋ ನಡೆಸ್ತಾರೆ. ಟೂ ವೀಲರ್ ನ ಹುಡುಗರಿಗಂತೂ ಅವ್ರಿಗೆ ಹೇಗ್ ನಡಿಬೇಕು, ಯಾವ ಸೈಡ್ ಯಾವ ಇದ್ದ ಅಂತ ಗೊತ್ತೇ ಆಗುದಿಲ್ಲ.
0: ಹೌದು ಸರ್, ಹೌದು ಸರ್.
1: ಅದು ಹುಡುಗಿಯರು ಹಿಂದ್ಗಡೆ ಕೂತ್ಕೊಂಡಿದ್ರೆ ಅವ್ರಿಗೆ ಪ್ರಪಂಚನೇ ಬೇರೆ ಆಗ್ತದೆ. ನಾವು ನಡ್ಕೊಂಡು ಹೋಗುವಾಗ ನಮ್ಮ ಮೇಲೆ ಹರ್ಕೊಂಡು ಹೋಗ್ತದೆ.
0: ಹೌದು ಸರ್, ಹೌದು. ಕೆಲವೊಮ್ಮೆ ಚಿಕ್ಕ ಮಕ್ಕಳು ಪರವಾನಗಿ ಇಲ್ಲದೆ ಗಾಡಿಯನ್ನ ಚಲಾಯಿಸ್ತಾರೆ ಅಲ್ವಾ? ಹೌದು ಸರ್, ಹೌದು ಹೌದು. ಹಾಗೆಲ್ಲ ಮಾಡಬಾರ್ದು.
1: ಯಾವ್ದು ಅಂತ ಗೊತ್ತಿರುದಿಲ್ಲ, ಹೇಗೆ ನಡೀಬೇಕು, ನಡ್ಕೊಂಡು ಹೋಗ್ಬೇಕಂತ ಗೊತ್ತಿರುದಿಲ್ಲ. ಅಂತದ್ರಲ್ಲಿ ನಮ್ಮ ಜಾಗ್ರತೆಯಲ್ಲಿ ನಾವು ಒಂದೇ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಮತ್ತೆ ಮಾತಾಡುವಾಗ ಮೊಬೈಲ್ ಅಲ್ಲಿ ಮತ್ತೆ ಯಾರಾದ್ರೂ ಮಾತಾಡಿದ್ರು ಸಿಕ್ಕಿದ್ರು ನಡ್ಕೊಂತ ಮಾತಾಡ್ಕೊಂಡು ಏನೇನು ಆಲೋಚನೆಯಲ್ಲಿ ಹೋಗ್ಬಾರ್ದು, ರೋಡ್ ಕ್ರಾಸ್ ಮಾಡಬಾರ್ದು. ಒಂದ್ ಸೈಡ್ ಅಲ್ಲಿ ನಿಂತು ಮಾತಾಡಿ ನಂತರ ನಮ್ಮ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬೇಕು.
0: ಹೌದು ಸರ್. ರಸ್ತೆಯನ್ನ ದಾಟುವಾಗ ಒಂದು ಜೀಬ್ರಾ ಕ್ರಾಸಿಂಗ್ ಅಂತ ಒಂದು ಇದೆ ಅಲ್ಲ ಸರ್, ಜೀಬ್ರಾ ಕ್ರಾಸಿಂಗ್ ಅಂತ ಅಲ್ವಾ?
1: ಅದನ್ನೇ ಯೂಸ್ ಮಾಡಬೇಕು.
0: ಅದನ್ನ ಬಳಕೆ
1: ಕ್ರಾಸ್ ಮಾಡಬೇಕು. ಎಲ್ಲೆಲ್ಲೋ ಯೂಸ್ ಮಾಡ್ಕೊಂಡು ಯಾವ್ಯಾವ ಸೈಡ್ ಅಲ್ಲಿ ಹೋದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಆಗುದು.
0: ಹೌದು ಸರ್, ತುಂಬಾ ಒಳ್ಳೆಯ ಸಂದೇಶವನ್ನ ನೀಡಿದ್ರಿ. ತಮಗಾಗಿ ಈಗ ನಾನಿರುವುದೇ ನಿನಗಾಗಿ ಚಿತ್ರದಿಂದ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೇವೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಧನ್ಯವಾದಗಳು ಸರ್, ಕರೆಯನ್ನ ಮಾಡಿದ್ದಕ್ಕಾಗಿ.

0: ನಿಯಮಗಳ ಪಾಲನೆ, ವೇಗ ನಿಯಂತ್ರಣ, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳ ಬಳಕೆ, ಮದ್ಯಪಾನದ ನಿರಾಕರಣೆ ಮತ್ತು ಇದರ ಬಗ್ಗೆ ಮಾಹಿತಿ ಮತ್ತು ಶಿಕ್ಷಣ ನೀಡುವುದರಿಂದ ರಸ್ತೆ ಅಪಘಾತಗಳನ್ನು ತಪ್ಪಿಸಬಹುದು. ಬನ್ನಿ ಇದರ ಬಗ್ಗೆ ನಮ್ಮ ಮುಂದಿನ ಕರೆಯಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್, ಇದು ಆಕಾಶವಾಣಿ ಮಂಗಳೂರು ಅಲ್ವಾ?
0: ಹೌದು, ಆಕಾಶವಾಣಿ ಮಂಗಳೂರು.
1: ಇದು ರಾಜಧಾನಿಯಿಂದ ರೇಡಿಯೋ ರಾಜಕಿರಣ್ ಧ್ವನಿ.
0: ನಮಸ್ತೆ ಸರ್.
1: ರಾಜಕಿರಣ್ ಅಂತ.
0: ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ. ಹೇಳಿ ಸರ್.
1: ದಿನಗಳ ನಂತರ ಮತ್ತೆ ಮಂಗಳೂರಿಗೆ ಬಂದಿದ್ದೀನಿ.
0: ಹೌದಾ ಸರ್, ತುಂಬಾ ಸಂತೋಷ. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಸರ್ ತಮ್ಗೆ?
1: ಇವತ್ತು ಚಪ್ಪಾಳೆ ಅನ್ನೋ ಚಿತ್ರದಿಂದ. ಲೈನ್ ಅಲ್ಲಿ ಇದ್ದೀರಾ? ಇಲ್ಲ,
0: ಲೈನ್ ಅಲ್ಲಿ ಇದ್ದೇವೆ ಸರ್, ಇದ್ದೇವೆ.
1: ಚಪ್ಪಾಳೆಯಿಂದ. ಐಲು ಐಲು ಐಲು, ಇಲ್ಲಿದ್ರೆ ಮೊಬೈಲು, ಸ್ಟೈಲು ಸ್ಟೈಲು ಸ್ಟೈಲು, ಕೈಲಿದ್ರೆ ಮೊಬೈಲು.
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್.
1: ಹೌದೌಲು, ಕೈಲಿದ್ರೆ ಮೊಬೈಲು, ಫುಲ್ಲು ರೈಲು, ಕೈಲಿದ್ರೆ ಮೊಬೈಲು, ಐಲು ಐಲು ಐಲು, ಕೈಲಿದ್ರೆ ಮೊಬೈಲು, ಸ್ಟೈಲು ಸ್ಟೈಲು ಸ್ಟೈಲು,
0: ಕೈಲಿದ್ರೆ
1: ಮೊಬೈಲು.
0: ಹಾಡನ್ನ ಸ್ಟೈಲ್ ಹೆಚ್ಚಾಗಿ ಇವತ್ತು ಅಪಘಾತಗಳಾಗ್ತಾ ಇದೆ ರಸ್ತೆಯಲ್ಲಿ ಅಲ್ವಾ?
1: ಜಾಸ್ತಿಯಾಗಿ.
0: ಹೌದು ಹೌದು ಹೌದು.
1: ಆಮೇಲೆ ಇವ್ರದ್ದು ದೌಲು, ಆಮೇಲೆ ಇವ್ರು ಮಾಡೋ ರೀಲು.
0: ಹೌದು ಸರ್, ಹೌದು ಹೌದು.
1: ಇದೆಲ್ಲದ್ರಿಂದ ಕಾನೂನಿನ ಉಲ್ಲಂಘನೆ ಆಗಿ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ.
0: ಜಾಸ್ತಿ ಆಗ್ತಾ ಇದೆ ಸರ್. ಹೌದು,
1: ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಣ ಇಲ್ಲದೆ ಇರುವುದು.
0: ಶಿಕ್ಷಣ ಇಲ್ಲದೆ, ಮಾಹಿತಿ ಇಲ್ಲದೆ ಇರುವಂತದ್ದು.
1: ಮಾಹಿತಿ ಶಿಕ್ಷಣ ಇಲ್ಲದೆ ಇರುವುದು.
0: ಹೌದು ಹೌದು ಸರ್, ಹೌದು.
1: ಮನೆಯಲ್ಲಿ ಇರೋರ್ ಮಾತು ಕೇಳಲ್ಲ, ತಂದೆ ತಾಯಿಗಳ ಮಾತು ಕೇಳಲ್ಲ. ಆಮೇಲೆ ದೊಡ್ಡವರು ಹೇಳಿದ್ದನ್ನಂತೂ ಪಾಲಿಸೋದೇ ಇಲ್ಲ,
0: ಪಾಲಿಸೋದೇ ಇಲ್ಲ. ಹೌದು ಹೌದು.
1: ಪ್ರತಿಯೊಂದನ್ನು ಕಾನೂನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಟ್ರಾಫಿಕ್ ಪೊಲೀಸ್ ಆಗಿರ್ಲಿ.
0: ಹೌದು ಸರ್, ಹೌದು ಹೌದು.
1: ಇನ್ನೊಬ್ರು ಮಾಡೋದಕ್ಕೆ ಸಾಧ್ಯವಿಲ್ಲ, ಅದು
0: ಹೌದು. ನಮ್ಮ ಜಾಗೃತಿಯನ್ನ ನಾವೇ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಿ.
1: ಹುಡುಗನ ಹಿಂದೆ ಹುಡುಗಿ ಕೂತ್ಲು ಅಂದ್ರೆ ಅವನಿಗೆ ರೋಡ್ ಕಾಣಲ್ಲ.
0: ಹೌದು ಸರ್, ಹೌದು ಹೌದು.
1: ಆಮೇಲೆ ಮದ್ಯ ಸೇವನೆ ಮಾಡಿದವರಿಗಂತೂ ಕಣ್ಣು ಮಂಜು ಮಂಜು.
0: ಹೌದು ಸರ್, ಹೌದು ಹೌದು. ಅಲ್ಲ, ಕಾನೂನು ಇದೆ ಸರ್. ಮದ್ಯಪಾನ ಮಾಡಿ ಗಾಡಿ ಚಲಾಯಿಸಬಾರ್ದು ಎನ್ನುವಂತ ಕಾನೂನು ಇದೆ, ಆದ್ರೂ ಅದನ್ನ ಪಾಲಿಸ್ತಾ ಇಲ್ಲ.
1: ಇದೇ ಕಾರಣ ಅಷ್ಟೇ.
0: ಹೌದು ಹೌದು.
1: ಅವ್ರಿಗೆ ಮಾಹಿತಿ, ಕೆಲವರಿಗೆ ಎಲ್ಲ ವಿದ್ಯಾವಂತರ ಹೇಳ್ಕೊಳೋದಿಕ್ಕೆ ಡಿಗ್ರಿ ಮಾಡಿದೀನಿ ಅಂತಾರೆ.
0: ಹೌದು ಸರ್, ಹೌದು.
1: ಆದ್ರೆ ಕಾನೂನಿನ ಅರಿವಿರಬೇಕು.
0: ಹೌದು ಸರ್, ಹೌದು ಹೌದು.
1: ಹಾಗೆ ಬೇರೆಯವರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ಒಂದು
0: ಕಾಳಜಿ ಕೂಡ
1: ಇರಬೇಕು ಅವರಿಗೆ.
0: ಕಾಳಜಿ ಕೂಡ ಇರಬೇಕು ಅಲ್ವಾ?
1: ಕಾಳಜಿ ಇರ್ಬೇಕು ಅಲ್ವಾ?
0: ಹೌದು ಸರ್, ಹೌದು ಹೌದು.
1: ಹಾಗಾಗಿ ಎಂತ ಮಾಡಿದ್ರು ನಾವು ಸರಿಯಾಗಿರ್ಬೇಕು ಮೇಡಮ್ ಮೊದ್ಲು.
0: ಸರಿ, ಹೌದು ಸರ್.
1: ನೋಡಿ, ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸಬಾರ್ದು. ಎಷ್ಟು ಕುಡ್ದಾಗ ನಾವು ಗಾಡಿನ ಓಡಿಸ್ಲೇಬಾರ್ದು,
0: ಓಡಿಸ್ಲೇಬಾರ್ದು. ಹೌದು ಸರ್.
1: ಆಮೇಲೆ ಹಿಂದ್ಗಡೆ ಹುಡುಗಿ ಕೂತಿದ್ದಾಳೆ ಅಂತ ಸ್ಪೀಡ್ ಆಗಿ ಹೋಗ್ಬಾರ್ದು.
0: ಹೌದು ಸರ್, ಹೌದು ಹೌದು. ನಮ್ಮ ಜಾಗೃತಿಯಲ್ಲಿ ನಾವಿರ್ಬೇಕು.
1: ರೋಡು ಕೆಲವು ಅಂಪ್ಗಳೆಲ್ಲ ಇರುತ್ತೆ.
0: ಹೌದು ಸರ್, ಹೌದು. ನಿಧಾನಕ್ಕೆ
1: ಪಾಲನೆ ಮಾಡಬೇಕು, ರಸ್ತೆ ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕು.
0: ಹೌದು, ನಿಧಾನಕ್ಕೆ ಗಾಡಿಯನ್ನ ಚಲಾಯಿಸಬೇಕು.
1: ಪಾಲಿಸುವುದರಿಂದ
0: ಹೌದು
1: ಅಪಘಾತಗಳನ್ನ ಕಾನೂನು ಬರೀ ಪೊಲೀಸರೇ ಮಾಡ್ಬೇಕು ಅಂತಿಲ್ಲ, ನಾವುಗಳು ಸಾರ್ವಜನಿಕರು.
0: ಹೌದು ಸರ್, ಹೌದು.
1: ನಾಗರಿಕರು, ವಿದ್ಯಾವಂತರು,
0: ಹೌದು,
1: ಯುವಕರು,
0: ಹೌದು,
1: ಹಿರಿಯರು, ಕಿರಿಯರು, ಎಲ್ಲರೂ ಮಾಡ್ಬೇಕಂತ ನನ್ನ ಒಂದು ಆಶಯ ಮೇಡಮ್.
0: ತುಂಬಾ ಸಂತೋಷ ಸರ್ ತಮ್ಮ ಜೊತೆ ಮಾತನಾಡಿ, ತುಂಬಾ ಖುಷಿ ಆಯ್ತು. ತುಂಬಾ ಉಪಯುಕ್ತ ಮಾಹಿತಿಗಳನ್ನ ನೀಡಿದಿರಿ ತಾವು.
1: ರಾಜಧಾನಿಯಿಂದ ರಾಜಕಿರಣ ಅಂತ ನನ್ನ ಹೆಸರು.
0: ತುಂಬಾ ಸಂತೋಷ ಸರ್ ಮಾತನಾಡಿದ್ದು, ಖುಷಿ ಆಯ್ತು.
1: ಇದಕ್ಕೆ ಪೂರಕವಾದಂತ ಚಪ್ಪಾಳೆ ಹಾಡು ಐಲು ಐಲು ಐಲು ಹಾಡನ್ನ
0: ಗುರು ಕಿರಣ್ ಮತ್ತು ನಂದಿತಾ ಅವರು ಹಾಡಿರುವಂತಹ ಹಾಡಿದು. ಕವಿರಾಜ್ ಅವರ ಸಾಹಿತ್ಯವಿದೆ ಹಾಗೂ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ಖಂಡಿತ ಪ್ರಸಾರ ಮಾಡ್ತೇವೆ ಸರ್, ಕೇಳಿ.
1: ಆಯ್ತು,
0: ಧನ್ಯವಾದ.
1: ನಿಮಗೆ
2: ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ

0: ಯಾವ ನನ್ನ ಮಗನು ಸುಖವಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ. ಹಲೋ, ಯಾರು?
1: ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬರ್ತಾ ಇದ್ದೀನಿ ಸರ್, ಇಲ್ಲೇ ಸರ್ಕಲ್ ಇದ್ದೀನಿ ಸರ್, 2 ನಿಮಿಷ ಬಂದ್ಬಿಡ್ತೀನಿ. ನಿಜವಾಗ್ಲು ಸರ್, ನಿಜವಾಗ್ಲು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, ಕೆಲವೊಮ್ಮೆ ನಿದ್ರೆ ಬರುವಂತಾಗಿ ಅಥವಾ ಆಯಾಸವಾಗಿದ್ದರೆ ವಾಹನ ಚಾಲನೆ ಮಾಡದಿರುವುದೇ ಉತ್ತಮ. ಏಕೆಂದರೆ ದಾರಿಯ ನಡುವೆ ಅಕಸ್ಮಾತ್ ಆಗಿ ನಿಲ್ಲಿಸಿ ಬ್ರೇಕ್ ಹಾಕಿದರೆ ಹಿಂಬದಿಯ ಗಾಡಿ ಬಂದು ಗುದ್ದುವ ಸಾಧ್ಯತೆ ಕೂಡ ಇದೆ. ಬನ್ನಿ, ನಮ್ಮ ಮುಂದಿನ ಕರೆಯಲ್ಲಿ ಯಾವ ಅನುಭವವನ್ನು ಹಂಚಿಕೊಳ್ತಾರೆ ಅಂತ ನೋಡೋಣ. ಹಲೋ
2: ಹಲೋ,
1: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
2: ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳ್ತಾ ಇಲ್ಲ.
1: ಹಲೋ, ಈಗ ಕೇಳಿಸ್ತಾ ಇದೆಯಾ?
2: ಈಗ ಕೇಳಿಸ್ತಾ ಇದೆ ಮೇಡಮ್.
1: ಹೇಳಿ ಮೇಡಮ್, ಯಾರು ಮಾತಾಡ್ತಾ ಇರೋದು?
2: ಮಧು ಕಿರಣ್, ಬೆಂಗಳೂರು ವಿಜಯನಗರ. ಮಧು ಕಿರಣ್
1: ಅವರು ಬೆಂಗಳೂರು ವಿಜಯನಗರದಿಂದ ತುಂಬಾ

0: ಸಂತೋಷ ಆಯ್ತು ಮೇಡಮ್ ಕರೆ ಮಾಡಿದ್ದಕ್ಕಾಗಿ.
1: ನಾವು ನಮ್ಗೂ ಅಷ್ಟೇ, ಇಷ್ಟು ದಿವಸ ಆಯ್ತು ನಾವು ನಿಮ್ಮ ಹತ್ರ ಮಾತಾಡಿ 8 ತಿಂಗಳಾಯ್ತು ಮೇಡಮ್.
0: ಹೌದಾ ಮೇಡಮ್,
1: ಇದೇ ಬಿಜಿ ಆಗಿದ್ವಿ.
0: ಹೌದಾ, ಈಗ ಕರೆ ಸಿಕ್ಕಿತ್ತಲ್ವಾ?
1: ಆಯ್ತು, ಹ್ಮ್, ಮಾತಾಡಿಲ್ಲ ಇವತ್ತು, ಮನೆಯಲ್ಲಿದ್ದೀನಿ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಮಾಡಿದೆ ಮೇಡಮ್.
0: ಇವತ್ತು ಯಾವ ಹಾಡನ್ನು ಪ್ರಸಾರ ಮಾಡ್ಬೇಕು ಮೇಡಮ್ ತಮ್ಗೆ?
1: ಮೇಡಮ್ ಇದು ರವಿಚಂದ್ರನು ಸುಧಾರಣಿ ಮನೆ ದೇವ್ರ ಅಂತ, ಅಪರಂಜಿ ಚಿನ್ನವು ಅಂತ.
0: ಮನೆ ದೇವ್ರ ಚಿತ್ರದ ಅಪರಂಜಿ ಚಿನ್ನವು ಎನ್ನುವಂತ ಹಾಡು.
1: ಹೌದು,
0: ಮನು ಮತ್ತು ಚಿತ್ರ ಅವರು ಹಾಡಿರುವಂತಹ ಹಾಡು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಖಂಡಿತ ಪ್ರಸಾರ ಮಾಡ್ತೇವೆ ಮೇಡಮ್, ಆದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ವಿಷಯ ಗೊತ್ತಿದ್ಯಾ?
1: ಗೊತ್ತಿದೆ ಮೇಡಮ್, ಏನ್ ಹೇಳಿ ನೀವು ವಿಷಯ?
0: ರಸ್ತೆ ಸಂಚರಿಸುವಾಗ ಚಾಲಕರಾಗಿಯೂ ಅಥವಾ ಪಾದಾಚಾರಿಗಳಾಗಿಯೂ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸುವುದು ಒಳ್ಳೆಯದು ಅನ್ನುವಂತಹದ್ದು.
1: ಓಕೆ ಮೇಡಮ್, ತುಂಬಾ ಕಾನ್ಸೆಪ್ಟ್ ಒಳ್ಳೇದು ಕೊಟ್ಟಿದ್ದೀರಾ,
0: ಥ್ಯಾಂಕ್ ಯು ಮೇಡಮ್.
1: ಈ ರಸ್ತೆ ಮೋಟಾರ್ಗಳೆಲ್ಲ ಓಡಾಡುವಾಗ ಇವ್ರ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ಈಗ ಮೊಬೈಲ್ ಬಂದಿದೆ, ವಿಡಿಯೋ ಕಾಲ್ ಹಾಕೊಂಡು ಒಬ್ಬ ಗಾಡಿ ಓಡಿಸ್ತಾ ಇದ್ರೆ ಹಿಂದೆ ವಿಡಿಯೋ ಕಾಲ್ ಹಾಕೊಂಡು ಮಾತಾಡ್ತಾ ಅವ್ರು ಪ್ರಜ್ಞೆ ಇಲ್ಲದೆ ಓಡಿಸ್ತಾನೆ ಇರ್ತಾರೆ.
0: ಪ್ರಜ್ಞೆ ಇಲ್ಲದೆ ಗಾಡಿಯನ್ನ ಓಡಿಸ್ತಾ ಇರ್ತಾರೆ. ಹೌದು,
1: ಅದೊಂದು ಪ್ಲಸ್ ಪಾಯಿಂಟ್.
0: ಅನೇಕ ಅಮಾಯಕ ಜೀವಗಳು ಇದರಿಂದ ಬಲಿಯಾಗ್ತವೆ ಅಲ್ವಾ?
1: ಮೂರು ಜನ, ಒಬ್ರಲ್ಲ ಇಬ್ರಲ್ಲ, ಈ ಪೇರೆಂಟ್ಸ್ ಬೆಳೆಸಿದ್ದಾರಲ್ವ ಮಕ್ಕಳನ್ನ.
0: ಹೌದು ಮೇಡಮ್, ಹೌದು.
1: ಫಸ್ಟ್ ಅವ್ರಿಗೆ ಜವಾಬ್ದಾರಿ ಇಲ್ಲ, ಪ್ಲಸ್ ಪಾಯಿಂಟ್.
0: ಹೌದು ಮೇಡಮ್, ಅದೇ
1: ಅವರು ಏನ್ ಗೊತ್ತಾ, ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಅವ್ರನ್ನ ಸರ್ಚ್ ಮಾಡೋರಿಲ್ಲ.
0: ಹೌದು, ಹೌದು ಮೇಡಮ್, ಹೌದು.
1: ಬೇಕಾದಷ್ಟು ಮಾಡೋದ್ ಕೆಲಸ ಪೇರೆಂಟ್ಸ್ ಇಂದಾನೇ ಆಗೋದು ಮೇಡಮ್.
0: ಹೌದು,
1: ಹೋಗೋವಾಗ ಕೇಳ್ಬೇಕು ಎಲ್ಲಿ ಹೋಗ್ತಾ ಇದೀಯಪ್ಪ, ಏನ್ ಕದೆಯಪ್ಪ, ಏನ್ ಬೇಕಪ್ಪ ಅಂತ ಕೇಳೋರು ಯಾರು ಇಲ್ಲ.
0: ಹೌದು, ಎಲ್ಲರೂ ಈಗ
1: ಅವ್ರಿಗೆ,
0: ಹೌದು ಹೌದು,
1: ಅವ್ರಿಗೆಲ್ಲ ರೂಲ್ಸ್ ರೆಗ್ಯುಲೇಷನ್ ಅಂತ ಬಿಟ್ಬಿಟ್ಟಿದ್ದಾರೆ. ಫ್ರೀಯಾಗಿ ಹೆಂಗಾದ್ರೆ ಆಗ್ಲಿ, ಹೆಂಗಾದ್ರೂ ಬಂದೆ ಮಗ ಬರ್ಬೇಕು ಮಗಳು ಬರ್ಬೇಕು ಅನ್ನೋದು
0: ಅಲ್ವಾ?
1: ಹೌದು. ಇನ್ನೊಂದು, ಅವ್ರನ್ನ ದಂಡಿಸೋದು ಇವ್ರಿಗೆ ಅರ್ಹತೆ ಕಲ್ಕೊಂಡವ್ರೆ.
0: ಹೌದು ಮೇಡಮ್,
1: ಮೊಬೈಲ್ ಕೊಟ್ಟು ಇನ್ನೊಂದು ಗಾಡಿ ಕೊಟ್ಟು ಹಿಂಗ್ ಮಾಡವ್ರೆ. ಅದೇ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಏನೋ ಬಿಡು ಆಟ ಆಡ್ಲಿ ವಯಸ್ಸು ಹುಡುಗರು, ನಾವ್ ಆಡ್ಲಿ ಇಲ್ವಲ್ಲ,
0: ಅದು ಒಂದೊಂದು ಒಂದೊಂದು ವಾಹನ ಅಲ್ಲ,
1: ಇದನ್ನೇ ದೊಡ್ಡ ತಪ್ಪವ್ರದ್ದು.
0: ಹೌದು ಹೌದು ಮೇಡಮ್, ಹೌದು.
1: ನಾವು ಊಟ ಮಾಡೋದಾಗಿರ್ಲಿ ಬಟ್ಟೆ ಆಗಿರ್ಲಾಗಿರ್ಲಿ ಒಡವೆ ಕೊಡ್ಸೋದೆ ನಮ್ದು ಜವಾಬ್ದಾರಿ. ಒಳ್ಳೇದೇ ಬಿಡು, ನಾವು ಬಡತನದಿಂದ ಬಂದಿದೀವಿ, ದೊಡ್ಡವರಾದ್ಮೇಲೆ ನಮ್ಗಿಲ್ಲ ಈ ಅನುಕೂಲ. ಈಗ ನಾವು ಚೆನ್ನಾಗಿದ್ಮೇಲೆ ನಮ್ಮ ಮಕ್ಳು ಹಾಕೊಳ್ಳಿ ಅನ್ನೋದನ್ನ ಅದು ಒಳ್ಳೆ ಉಪಯೋಗ.
0: ಹೌದು ಹೌದು ಮೇಡಮ್, ಹೌದು
1: ಅಲ್ವಾ ಮೇಡಮ್?
0: ಹೌದು ಮೇಡಮ್, ಹೌದು.
1: ಈ ಗಾಡಿ ಮೊಬೈಲ್ ಹೋಗೋವಾಗ ಸ್ವಲ್ಪ ಸರ್ಚ್ ಮಾಡ್ಬೇಕು, ಅವರು ಸರ್ಚ್ ಮಾಡಕ್ಕೆ ಆಗಲ್ಲ ಅವ್ರಿಗೆ.
0: ಹೌದು ಹೌದು,
1: ಯಾಕೆ ಹೇಳು, ಅವ್ರು ಬರೋಸಲ್ಗೆ ಇವ್ರು ಮೊಬೈಲ್ ಆಫ್ ಮಾಡಿರ್ತಾರೆ.
0: ಹೌದು ಹೌದು ಮೇಡಮ್,
1: ಕೆಲವು ಮನೆಗಳೆಲ್ಲ ಇದನ್ನೇ ಆಗೋದು.
0: ಹೌದು, ಅಂದ್ರೆ ಹೆತ್ತವರ ಪಾತ್ರ ಕೂಡ. ಹೌದು ಮೇಡಮ್, ಹೆತ್ತವರ ಪಾತ್ರ ಕೂಡ ಇದರಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ತೀರಿ.
1: ತುಂಬಾ
0: ಮುಖ್ಯ, ತುಂಬಾ ಸಂತೋಷ ಆಯ್ತು ಮೇಡಮ್ ತಮ್ಮ ಜೊತೆ ಮಾತನಾಡಿ.
1: ಇಂಪಾರ್ಟೆಂಟ್.
0: ಹೌದು ಮೇಡಮ್, ಹೌದು ಹೌದು, ಖಂಡಿತ.
1: ಸಣ್ಣ ಮಕ್ಕಳಿಗೂ ಮೊಬೈಲ್ ಬೇಕು ಮೇಡಮ್.
0: ಹೌದು ಮೇಡಮ್, ಹೌದು.
1: ಇನ್ನೊಂದು ಗೊತ್ತಾ, ಮಕ್ಕಳು ಕೇಳೋದು ಅಳ್ತಾ ಇದೆ, ಟುಂಗು ಟುಂಗು ಟುಂಗು ಟುಂಗು ಕೊಡಿ ಅಂತ ಕೇಳ್ತಾರೆ ಮೇಡಮ್ ಮೊಬೈಲ್ನ.
0: ಹೌದು ಮೇಡಮ್,
1: ಸಣ್ಣ ಮಕ್ಕಳು ಅವ್ರಿಗೇನು ಗೊತ್ತಾಗೋದಿಲ್ಲ.
0: ಹೌದು ಮೇಡಮ್, ಅಂದ್ರೆ ಕೆಲವರು ವಾಹನಗಳನ್ನ, ಹೌದು ಮೇಡಮ್, ವಾಹನಗಳನ್ನ ಸಂಚರಿಸುವಾಗ್ಲೂ ಕೆಲವೊಮ್ಮೆ ಪರವಾನಗಿ ಇಲ್ಲದೆ ವಾಹನಗಳನ್ನ ಅದನ್ನ ಚಲಾಯಿಸ್ತಾರೆ ಅಲ್ವಾ? ಖಂಡಿತ ಪ್ರಸಾರ ಮಾಡ್ತೇವೆ ಮೇಡಮ್, ನೀವು ಕೇಳಿದ ಹಾಡನ್ನ ಪ್ರಸಾರ ಮಾಡ್ತೇವೆ. ಇದೇ ತರ ಕರೆ ಮಾಡ್ತಾ ಇರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮೇಡಮ್.

ರಸ್ತೆಯಲ್ಲಿ ನಾವು ಮಾಡುವ ಪ್ರತಿ ನಿರ್ಧಾರವು ಮನೆಯಲ್ಲಿ ನಮಗಾಗಿ ಕಾಯುತ್ತಿರುವವರ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆಯಾಗಲಿ. ನಮ್ಮ ದೇಶವನ್ನು ಅಪಘಾತ ಮುಕ್ತವಾಗಿಸೋಣ ಅಂತ ಹೇಳ್ತಾ ಇದುವರೆಗೆ ಹೃದಯ ರಾಗ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಮನೋಜ್ ಕುಮಾರ್ ಮತ್ತು

0: ಕೆಎಂ ಜಿಶಾ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು.
1: ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ಈ ಹೃದಯ
0: ಆಕಾಶವಾಣಿ ಮಂಗಳೂರು.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ಭಜನ್ ಸೊಪೋರಿ ಅವರ ಸಂತೂರ್ ವಾದನದಲ್ಲಿ ರಾಗ್ ನಟು ಭೈರವ್, ಪಕಾವಾಸ್ ದಾಲ್ಚಂದ್ ಶರ್ಮಾ. ಈಗ ಕೇಳಿ ರಾಗ್ ನಟು ಭೈರವ್, ಆಲಾಪ್ ಜೋಡ್ ಗತ್ ಸೂಲ್ ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಭಜನ್ ಸೋಪೋರಿ ಅವರ ಸಂತೂರ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ಪಕಾವಾಚ್ ದಾಲ್ಚಂದ್ ಶರ್ಮಾ. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು, ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಕಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಸಾಲುಗಳಲ್ಲಿ. ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದ್ ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತೆ ನಾವು ಹೋದಾಗ ನನಗೆ ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪಾ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ ನೂರಾರು ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು. ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ

0: ಏಳನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30ಕ್ಕೆ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ. ಮಂಡ್ಯದ ಜಾನಪದ ಜನ್ನೆಯರ ತಂಡದವರು.
2: ಜಾನಪದ ಜನ್ನೆಯರು ಮಂಡ್ಯ ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಸಿ, ಡಾಕ್ಟರ್ ಸುಜಾತಾ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಏನು ಚಾ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ, ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ಮ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನ್ಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯ್ತು ಕಣ್ರವ್ವ. ಮಾತ್ಕಾರ ಮಲ್ಲಕ್ಕನ ಮನೆಯಲ್ಲಿ ಬ್ಯಾಸ್ಗೆಲ್ಲ ಹಸ್ರಾಯ್ತು ಅಂದಂಗಾಯ್ತು. ಬನ್ನಿ ಬನ್ನಿ.
2: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೇಯ್ತದೆ ಅಂದ್ರೆ ಕುಂತ ಬೇಯ್ಲಿ ನಿಂತ ಬೇಯ್ಲಿ, ಮಾತೊಂದಿದ್ರೆ ಮರತ್ತಾಳೆಲ್ಲ ಒಟ್ಟುಂತೀನಿ ಅಂದ್ಲಂತೆ ಅಂತೇವಳು ನೀನು. ಇನ್ನು ಇಷ್ಟು ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
3: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ, ನನ್ನ ತಂಗಿಯ ಮಗಳು ಮದ್ವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
3: ಅಯ್ಯೋ ಯಾವ ಓಡಾಟವೂ ಇಲ್ಲ, ಈಗಿನ ಮದ್ವೆನಾ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಶೋಭಾನೆ ಅಂತೂ ಮೊದಲೇ ಇಲ್ಲ, ಎಲ್ಲ ಕ್ಯಾಸೆಟ್ ಹಾಡುಗಳು. ಕಾಸೊಂದು ಕೊಟ್ರೆ ಎಲ್ಲ ಶಾಸ್ತ್ರನೂ ಅವರೇ ಮಾಡ್ತಾರಂತೆ. ಮದುವೆ ಮನೆ ಬಾಗಿಲಲ್ಲಿ ನಿಂತು ಕರೆಯೋಕ್ಕೂ ಜನ ಸಿಗ್ತಾರೆ, ನಮ್ದೇನೂ ಇಲ್ಲ. ಮದುವೆ ಅಂದರೆ ಎಷ್ಟೊಂದು ಶಾಸ್ತ್ರ ಇರ್ತಿದ್ದೋ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರ್ತದೆ ಗೊತ್ತೇ.
1: ಮದುವೆಯಲ್ಲಿ ಅದೆಷ್ಟೋ ಶೋಭಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದು ಶಾಸ್ತ್ರಕ್ಕೂ ಶೋಭಾನೆ ಪದಗಳವೆ ಕನಕ. ಮದುವೆ ಉದ್ದೇಶನೇ ಎಷ್ಟೊಂದು ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ್ವ.
4: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ, ಮೂಗಂಡ್ಗ ಅವೆ. ಯಾರು

0: ಮಾಡುದ್ರವ ಈ ಸೋಬಾನೆ ಪದಗೋಳ?
1: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ, ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ. ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
0: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ ಆಸೆ ಇಕ್ಕಿ ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ದಬೇಕು. ಅತ್ತೆ ಮಾವ ಒಡಹುಟ್ಟು ದೊಡ್ಡವ ಚಿಕ್ಕವ ಸೋದರತ್ತೆ ಸೋದ್ರ ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕನಕ.

0: ಕುದುರೆನ ತಂದಿವ್ನಿ, ಜೀನಾವ ಬಿಗಿದಿವ್ನಿ, ಬರ್ಬೇಕು ತಂಗಿ ಮದುವೆಗೆ ಅಂತ ವಡುಟ್ಟಿದ್ದವಳನ್ನ ಕರಿಬೇಕು. ವಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರ ಮಾವ ಕಂಕಣ ಕಟ್ತೆ, ಮದ್ವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದ್ವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದಮ್ಮ ಜನಕ್ಕೆ ಹೋಯ್ತೋ.
2: ಅಕ್ಕೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ.
1: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
3: ಅದಕ್ಕೆ ಅಲ್ವೇನವ್ವ, ಹಿರಿಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದೋಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
4: ಇವತ್ತಿನ ಮದ್ವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೆನೂ ಆಗೋಯ್ತಾರೆ.
3: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ ಆಗದೆ.
5: ಸಾಕ್ ಸಾಕ್ ನೆಗೂರಿ, ನಾಳ್ಗೆ ಈಗ ಒಬ್ಬಟ್ಟು ಬರ್ತೀನಿ ಕಣ್ರಕ್ಕ, ಒಂದ್ ಬಸ್ ರಸ್ಕೆ ಅದೇ ಹೋಗ್ಬೇಕು.
2: ವಾಸ್ಕೆ ಓದಿಯಾ, ಹೋಗುವೆ ಒಂದ್ ಒಂಟೆ ಹೇಳ್ತೀನಿ ಬಿಡಿಸ್ಬಿಟ್ಟು ಹೋಗು.
5: ಅದೇನ್ ಹೇಳು,
2: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳವ?
5: ಅದು ಅದು ತುದ್ಬಾಯಲ್ಲೇ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನು.
6: ಕಾಲ ಯಾವ್ದೇ ಆಗ್ಲಿ, ತಾಯ್ತನದ ಸುಖ ಅಂದ್ರೆ ಎಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ, ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ

ಬಸವಣ್ಣನಿಗೆ ಜಗತ್ತಿನಾಗೆ ಮೊದಲನೇ ಸ್ಥಾನ. ಅವನು ಶಿವನಿಗೂ 7 ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.

0: ಜನಪದರ ಬದುಕಿನಲ್ಲಿ ಮಳೆ ರಾಯ ಭಾಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆ ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆ ರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಂದಿರು.

ಮಳೆರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನ ಕರಿತಿದ್ರು. ಮಳೆರಾಯನ ಸಮಾಧಾನ ಪಡಿಸಲು ಅಕ್ಕೈನ ಕಳಿಸ್ತಿದ್ರು.

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರೀ ಗೋಳೆ ಅನ್ನೋಂಗೆ. ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂಥ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಹುಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಹೂಡಿ ರೈತ ನಿನ್ನ ಆರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವಾಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ. ಕಾಯಿ ಒಡೆದು ಕೈಯ ಮುಗಿದಾನೋ.

0: ಬಿತ್ತನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರ ಹಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಹೊಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂಥದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರಲಿಲ್ಲ ಕಣ್ರವ್ವ.
1: ಒಂದ್ ಕೊಂತಿ ಪೂಜೆ ಒಂದ್

0: ಕಡಿಮೆ ಬೆಳೀಲಿ, ಹೆಚ್ಚಿಗೆ ಬೆಳೀಲಿ, ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರು ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಕಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನು ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರು ಸುತ್ತ ಹೊಲ ಮನಿ, ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗೂ ಇಲ್ಲದೇ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೇ ಇರೋ ಪಾಠ ನಮ್ ಗಾದೆ ಒಳಗವೆ. ನಮ್ಮವ್ವ ಅಜ್ಜಿ ಮಾತ್ಕೊಂದ ಅರ್ಥ ಗಾದೆ ಹೇಳೋರು, ಕೇಳಕ್ಕೊಂದ್ ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗಿ ಅಡ ಮಡಗ್ದ ಅಂತ. ಆಡ್ಮಾರಿ ಈಡ್ ಕಟ್ಟಿ ನೀರು ಕೊಚ್ಕೊಂಡು ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
2: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ, ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನು ಕೊಡಂಗಿಲ್ಲ. 3 ಇಂಚಿಂದ ಒಂದು ಕೋಲು, 6 ಇಂಚಿಂದ ಒಂದು ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿನ್ನಿದಾಂಡು. ನಾವು ಹೆಣ್ಮಕ್ಳು ಬಳೆ ಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ಕೆ 4 ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯಿತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರು ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
1: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4, 1 6 ಹೋಯ್ತು, 1 6 12 ಬಾಕಿ 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆಗೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತು ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ಮನೆಯವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬೆರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದೋ. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡಕೆ ಕಪ್ಪು, ಯಾವ ಮಡಕೆ ಸಾರಿನ ಮಡಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟ್ಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ.

0: ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
1: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ. ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟು ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
2: ಒಂದೇ ಎರಡೆ, ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
3: ಅದಿರ್ಲಿ, ಕೇಳ್ರಿ. ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ, ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು. ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಂಡ್ರವ.
4: ಅರಿಶಿನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ಮ ಬಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವಿನ ಸೊಪ್ಪು ಅರಿಶಿನ. ಹೀಗೆ ಎಷ್ಟೋ ಮದ್ಗಳಿದ್ದು.
5: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು. ಅಷ್ಟೇ ಅಲ್ಲ, ಅವನ್ ಜೋಪಾನ್ ಮಾಡಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
6: ಇಷ್ಟೆಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು, ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
3: ಇವು ತಾಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
7: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದೋಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನೂ ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದರ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
4: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ಮನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಯಪಾತ್ರ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನು ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕಾಣಿಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಶಿರ್ವಾಪೇಟೆಯಲ್ಲಿರುವ ಹೋಟೆಲೊಂದರಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಪ್ರವೀಣ್ ಪೂಜಾರಿ ಎಂಬ 45 ವರ್ಷದ ವ್ಯಕ್ತಿ ದಿನಾಂಕ 16/7/2026 ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹೋಟೆಲ್ನಿಂದ ಹೊರಗೆ ಹೋದವರು ಇದುವರೆಗೆ ವಾಪಸ್ ಹೋಟೆಲ್ ಕೆಲಸಕ್ಕೆ ಬಾರದೆ ಮನೆಗೂ ಬಾರದೆ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಪ್ರಾಯ 45 ವರ್ಷ, ಎತ್ತರ 5 ಅಡಿ 3 ಇಂಚು, ಎಣ್ಣೆ ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ತುಳು ಕನ್ನಡ ಹಿಂದಿ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದ ದಿನ ಕಪ್ಪು ಬಣ್ಣದ ಟೀಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕಾಣೆಯಾದ ಗಂಡಸಿನ ಬಗ್ಗೆ ಮಾಹಿತಿ ದೊರೆತಲ್ಲಿ ಈ ದೂರವಾಣಿ ಸಂಖ್ಯೆಗೆ ಮಾಹಿತಿ ನೀಡಲು ಕೋರಿದೆ. ದೂರವಾಣಿ ಸಂಖ್ಯೆಗಳು ಹೀಗಿವೆ. ಮಾನ್ಯ ಪೊಲೀಸ್ ಉಪಾಧೀಕ್ಷಕರು, ಕಾರ್ಕಳ ಉಪವಿಭಾಗ, ಕಾರ್ಕಳ 08258231333, ಹಾಗೆಯೇ 94808054211. ಮಾನ್ಯ ಪೊಲೀಸ್ ವೃತ್ತ ನಿರೀಕ್ಷಕರು ಕಾಪು ವೃತ್ತ ಕಚೇರಿ 08202555233 ಹಾಗೂ 9408080541. ಶಿರ್ವಾ ಪೊಲೀಸ್ ಠಾಣೆ 08202555439 ಮತ್ತು 9408080541. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರ ಅವರೊಂದಿಗೆ ಸಂದರ್ಶನ. ಅನಂತರ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ ಈ ವಿಚಾರವಾಗಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ ಈ ಕುರಿತಂತೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲ್ಲವ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಏನೇ ಆಗಲಿ, ಮನೆಯೊಳಗೆ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನು ನೋಡೋದೇ ಒಂದು ಚಂದ. ಆದರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನು ಕಲ್ಪಿಸಿಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ.

0: ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು IVF ಸೆಂಟರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋಗರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ, ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನು ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ.
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತಹ ದೇಶ ಇವತ್ತು ಪ್ರಪಂಚದೊಳಗೆ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದರೆ ನನಗೆ ಸ್ಪೆಷಲೈಸೇಷನ್ ಮಾಡ್ದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯಿತು. ಹೀಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVFಗೆ ಮುಂಬೈಗೋ ಬೆಂಗಳೂರಿಗೋ ಹೋಗಬೇಕಾದಂಥ ಸಂದರ್ಭ ಇತ್ತು. ಅಂಥವರಿಗೆ ಒಂದು ಅತ್ಯಂತ ಉತ್ತಮವಾದಂಥ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂಥದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ಬರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು ಅಂದರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನು ಸಮಸ್ಯೆಗಳು ಇರ್ತವೋ ಅದು ಎಲ್ಲಾ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮಗೆ 2020ರಲ್ಲಿ ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗಲೇ ಜನ್ಮ ತಾಳಿದ್ದಾರೆ, ಇನ್ನು 70-80 ಗರ್ಭಿಣಿಯರು IVF ನಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು

0: ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ. ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಇಷ್ಟೆಲ್ಲ ಕೆಲಸ ಮಾಡೋದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂಥ ಕೆಲಸ ಮಾಡಿದಾಗ, ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ. ಅದೇ, ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ಇನ್ನೇನು ಚಿಕಿತ್ಸೆನೆ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಬಂದು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಡ್ತದೆ. ಅದು ತುಂಬ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರುವುದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾ ಕಿರಣವಾಗೋದು, ಅವ್ರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
0: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ, ಆದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂತ ಒಂದು ಅವಿಸ್ಮರಣೀಯ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂತದ್ದು ಕೂಡ ಇರಬಹುದಲ್ಲ.
1: ಖಂಡಿತ. ಯಾಕಂದ್ರೆ ಈಗ ಹೊಸದಾಗಿ ಏನು ARTI ಬಿಲ್ ಅಂತ ಬಂತು. ಮೊದಲು ಈ ARTI ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದ್ರು. ಹೀಗಾಗಿ ಅದು ARTI ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49 ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದ್ರು. ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದ್ರು ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿ ಆಗದೆ ನಮ್ಮ ಹತ್ರ ಬಂದ್ರು. 6 ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆನೂ ಮಾಡಕ್ ಆಗ್ತಿರ್ಲಿಲ್ಲ ಅಂತವ್ರಿಗೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಶಿ ಕನ್ಸೀವ್ಡ್. ಈಗ ಒಂದು ಮಗು ತಗೊಂಡು 49 ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ. ಇದೊಂದು ಆ ತರ ಹೇಳಬಹುದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಒಂದು VF ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ, ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸ್ಸೇ ಇರೋದಿಲ್ಲ, ಅಂಥವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂಥ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದರು. ನಮ್ಮಲ್ಲಿನೂ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯಿತು. ಅವರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗಿನ್ನು ನಾವು ಇಲ್ಲಿ ಬರ್ತೀವಿ. ಸೊ ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂತ ಸಂತೋಷ
0: ನಿಜವಾಗ್ಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ, ಇಲ್ಲಿ ಇನ್ನೇನು ಫೆಸಿಲಿಟೀಸ್ಗಳನ್ನು ತಾವು ಮಾಡಿದ್ದೀರಿ?
1: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದರೆ ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯುಬರ್ಟಿ ಟು ಮೆನೋಪಾಸ್, ಅಂದರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ, ಅಂದರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನು ಬೇಕಾದ್ರೂ ಅದನ್ನು ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂಥ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲ ಸಮಸ್ಯೆಗಳು, ಪ್ಯುಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಅಂತ ಹೆಣ್ಮಕ್ಳಿಗೆ ಮೊದಲು ಅವ್ರು ಹೆಣ್ಣು ಹೇಳಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂಥದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲೇ ಡೆಲಿವರಿ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಇದರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಇದರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನು ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತು ಜಲಪ್ರಸವ ವಾಟರ್ ಬರ್ತ್ ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತ ಮರೆಯಲಾಗದಂತ ಒಂದು ಅನುಭವ ಆ ದಂಪತಿಗಳಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ

0: ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ. ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ. ಅಂತ ಅವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ. ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತಹ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಇಟ್ ಇಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲು ಬಾರಿಗೆ ಮಾಡಲೇ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೇಟ್ ರಿಡಕ್ಷನ್ಗೆ, ಆಮೇಲೆ ಬಿ ಪಿ ಕಂಟ್ರೋಲ್ಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರೇ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲೇ.
1: ಅಂದ್ರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುವರಿಗೆ ಹೇಳಬೇಕು ಅಂದ್ರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಹುಡುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದ್ಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ರೆ, ಒಂದು ತರ ಏನೋ ಬೇಸರ ಮಾಡಿಕೊಂಡಿದ್ರೆ, ಅವಳಿಗೆ ಒಂದು ಬೇಕಾದಂತ ಮಾನಸಿಕ ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ.
0: ನಾವು ಇನ್ನೊಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ, ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಅವ್ರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ ನಮ್ಗೆಲ್ಲ ರೀತಿಯಿಂದನೂ, ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂತಹ ದೃಷ್ಟಿಯಿಂದನೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡುವಂತಹ ಯೋಚನೆ ಇದೆ.
1: ಒಟ್ಟು ಮಹಿಳೆಯರಿಗಾಗಿ, ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ, ದೂರವಾಣಿ ಸಂಖ್ಯೆಯನ್ನ ಹೇಳ್ಬೋದಾ?
0: ನಮ್ಮ ಆಸ್ಪತ್ರೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ ಅಲ್ಲಿ ನಮ್ದು ಲೊಕೇಶನ್ ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361135138.
1: ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ
0: 6361135138.
1: ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ, ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಈಗ ಕೇಳೋಣ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ. ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಮೊದಲು ಮಾಡಿಕೊಳ್ಬೇಕಾದಂತಹ ಸಿದ್ಧತೆಗಳು, ಅದರಲ್ಲೂ ವಿಶೇಷವಾಗಿ ಅರವಳಿಕೆಯನ್ನ ಯಾವಾಗ ನೀಡಲಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಏನು, ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗೆ ಮತ್ತೆ ಎಚ್ಚರ ಬರುವವರೆಗೂ ಅರವಳಿಕೆ ಶಸ್ತ್ರಚಿಕಿತ್ಸಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಕಾರ್ಡಿಯಕ್ ಅನಸ್ಥೆಸಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯಕ್.
3: ನಮಸ್ಕಾರ
1: ಡಾಕ್ಟರ್. ಸಾಮಾನ್ಯವಾಗಿ ನಾವು ಆಪರೇಷನ್ ಅಂದ ತಕ್ಷಣನೇ ಅರವಳಿಕೆ, ಅನಸ್ಥೇಷಿಯಾ ಅನ್ನೋ ಶಬ್ದವನ್ನ ಮಾತಾಡ್ತೀವಿ. ಈ ಕಾರ್ಡಿಯಾಕ್ ಸರ್ಜರಿಗೆ ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
3: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದರೆ ಇದು ಬರೀ ಸರ್ಜನ್ ಒಬ್ಬರದೇ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 hours ಇರುತ್ತೆ. ತಂಡದ ಕಾರ್ಯನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದರ

ಇವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾರೆ. ಹಾಗಾದಾಗ ನಾವು ಅನಸ್ತೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅನಸ್ತೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ತೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಏಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರು ಜೀವನಾಂಶದ ಅಂಗಗಳು ನಮ್ಮ ಅನಸ್ತೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ತೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟು ಬಂದರೆ ಅವರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾದರೆ ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನು ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ಥರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟು ಫಂಕ್ಷನ್ ಮಾಡ್ತಾ ಇದೆ, ಎಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನು ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, BP, ಮೊದಲು ಆಪರೇಷನ್ಗಿಂತ ಮೊದಲು

0: ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟು ಬಂದರೆ ಅವರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾದರೆ ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನು ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ಥರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟು ಫಂಕ್ಷನ್ ಮಾಡ್ತಾ ಇದೆ, ಎಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನು ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, BP ಮೊದಲು ಆಪರೇಷನ್ಗಿಂತ ಮೊದಲು ಎಷ್ಟಿದೆ, ಅದರ ಮೇಲೆ ನಾವು ಡ್ರಗ್ಸ್ಗಳನ್ನು ಕೊಡಬೇಕಾಗತ್ತೆ, ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ಇನ್ನು ಕೋಆಡೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಪೇಷಂಟಿಗೆ, ಅಂದರೆ ಈ ಹಾರ್ಟಿನ ಜೊತೆಗೆ ಪೇಷಂಟಿಗೆ ಶುಗರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ವೈಫಲ್ಯ ಇರ್ಬೋದು, ಅವನ್ನೆಲ್ಲವನ್ನು ಮೊದಲೇ ನಾವು ವಿಚಾರ ಮಾಡಿ ರೋಗಿಗೆ ಯಾವ ರೀತಿ ಅನಸ್ಥೀಶಿಯನ್ನು ಕೊಡಬೇಕನ್ನ ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಯ ECO ಮತ್ತು ECG ಮಾನಿಟರಿಂಗ್ ಅನ್ನು ಸಹ ಮಾಡುತ್ತೇವೆ. ECG ಹಾರ್ಟಲ್ಲಿ ಯಾವ ತರ ಇದೆ, ರಿದಮ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಯಾವ ತರ ನಾವು ಔಷಧಿಯನ್ನು ಕೊಡಬೇಕು, ಆಮೇಲೆ ECG ಏನಾದರೂ ವೇರಿಯೇಷನ್ಸ್ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ಅನಸ್ಥೀಶಿಯಾಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ರಕ್ತ ಪರೀಕ್ಷೆಯನ್ನು ಸಹ ಎಲ್ಲಾ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವನ್ನ ಪರಿಶೀಲಿಸಿ ರೋಗಿಗೆ ಸೂಕ್ತವಾದ ಅನಸ್ಥೀಶಿಯ ಯೋಜನೆಯನ್ನು ನಾವು ರೂಪಿಸುತ್ತೇವೆ. ಇದನ್ನ ಪರ್ಸನಲೈಸ್ಡ್ ಅನಸ್ಥೀಶಿಯಾ ಪ್ಲಾನ್ ಎಂದು ಕರೆಯುತ್ತೇವೆ.
1: ಡಾಕ್ಟರ್ ಗಣೇಶ್ ನಾಯ್ಕ್ ಅವರ, ಅಂದ್ರೆ ಈ ಕೊಡುವ ಅನಸ್ಥೀಶಿಯಾದ ಪ್ರಮಾಣ ಏನಿದೆ, ಇದು ರೋಗಿಯಿಂದ ರೋಗಿಗೆ ಭಿನ್ನವಾಗಿರ್ತದೆ, ಅವರವರ ಆರೋಗ್ಯ ಸ್ಥಿತಿಗತಿಯನ್ನ ಅವಲಂಬಿಸಿರ್ತದೆ ಅಂತ ಹೇಳ್ತೀರಿ?
0: ಹೌದು.
1: ಅದರ ಮೊದಲು ನೀವು ರೋಗಿಯ ಕೇಸ್ ಸ್ಟಡಿಯನ್ನ ಅಭ್ಯಾಸ ಮಾಡಿಕೊಂಡು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನ ನಿರ್ಧಾರ ಮಾಡಿ.
0: ಹೌದು, ಇದನ್ನೇ ಪ್ರೀ ಅನಸ್ಥೆಟಿಕ್ ಪ್ಲಾನ್ ಎಂದು ಕರೆಯುತ್ತೇವೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಸರ್ಜರಿ 3-4 ಗಂಟೆ ಕಾಲ ಆಗ್ತದೆ ಅಂತ ಹೇಳಿದ್ರಿ, ಅಂದ್ರೆ ಈ ಸರ್ಜರಿ ಮುಗಿಯುವವರೆಗೂ ಒಬ್ಬ ಅನಸ್ಥೆಸಿಸ್ಟ್, ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಒಳಗಡೆನೆ ಇರ್ತಾರೆ ರೋಗಿಯ ಜೊತೆಗೆ?
0: ಹೌದು. ಹೃದಯದ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ನಾವು ಗಮನಿಸಬೇಕಾಗತ್ತೆ ಕೆಲವು ಅಂಶಗಳನ್ನ, ಅಂದರೆ ಹೃದಯದ ಬಡಿತ ಇರಬಹುದು, ರೋಗಿಯ ರಕ್ತದ ಒತ್ತಡ ಎಷ್ಟಿದೆ ಅಂತ ನಮಗೆ ಗುರುತಿರಬೇಕಾಗತ್ತೆ, ಆಮೇಲೆ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ಗುರುತಿರಬೇಕಾಗತ್ತೆ, ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಇರುತ್ತೆ, ಮತ್ತು ರೋಗಿಯ ತಾಪಮಾನ, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರೊಳಗೆ ಈ ಹೃದಯದ ಬಡಿತವನ್ನ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇದನ್ನ ತಿಳಿಯಲು ನಾವು ರೋಗಿಗೆ ECG ರೋಗಿಯ ದೇಹಕ್ಕೆ ಅಂಟಿಸಿರ್ತೀವಿ. ಹೀಗಾಗಿ ನಮಗೆ ಸಕಾಲವಾಗಿ ರೋಗಿಯ ಎದೆ ಬಡಿತವನ್ನ ತಿಳಿಯಲು ಅನುಕೂಲವಾಗುತ್ತೆ. ಅದರಲ್ಲೂ ರೋಗಿಯ ಎದೆ ಬಡಿತ ಆಪರೇಷನ್ ಟೈಮಲ್ಲಿ ಜಾಸ್ತಿ ಆದಾಗ ಅಥವಾ ಅದು ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು, ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡಲು ಔಷಧಿಯನ್ನು ನಾವು ಸಕಾಲವಾಗಿ ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರಕ್ತದೊತ್ತಡವೂ ಸಹ, ರಕ್ತದೊತ್ತಡವನ್ನು ನಾವು ಪರಿಶೀಲಿಸಲು ಒಂದು ಇನ್ವೇಸಿವ್ ಮಾನಿಟರಿಂಗ್ ಅಂತ ಲೈನ್ ಅಂತ ಹಾಕೊಳ್ತೇವೆ ರೋಗಿಗೆ. ಆವಾಗ ಆಪರೇಷನ್ ಮಾಡೋ ಟೈಮಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದು ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡಲು, ಕಡಿಮೆ ಆದಾಗ ಅದನ್ನು ಜಾಸ್ತಿ ಮಾಡಲು ನಾವು ಸೂಕ್ತವಾದ ಔಷಧವನ್ನು ಕೊಟ್ಟು ರೋಗಿಯ ಹೃದಯ ಸ್ಟೇಬಲ್ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತದೆ. ಇನ್ನು ಆಮ್ಲಜನಕದ ಮಟ್ಟ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸಾ ಟೈಮಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆದರೆ ರೋಗಿಗೆ ಬಹಳ ತೊಂದರೆ ಆಗುತ್ತೆ. ಅದನ್ನು ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನು ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನು ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ರೋಗಿಯನ್ನು ಯೂಶುವಲಿ ವೆಂಟಿಲೇಟರ್ ಅಂದರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನು ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗನ್ನು ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನು ಸರಿಯಾಗಿಡಲು ನಾವು ತಾಪಮಾನದ ಇದನ್ನು ಅಟ್ಯಾಚ್ ಮಾಡಿರ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
1: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ?
0: ಹೌದು.
1: ಡಾಕ್ಟರ್, ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಾಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದೆ ಅಂತ ಹೇಳ್ತೀರಿ?
0: ಯೂಶುವಲಿ ಏನಾಗುತ್ತೆ ಅಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು 1 ಅಥವಾ 2 ದಿನಗಳ ಕಾಲ ರೋಗಿಯನ್ನು ICU ಮಾನಿಟರಿಂಗ್ ಕೇರಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟಿಗೆ 24-42 ಅವರ್ಸ್ ಪೇಷಂಟನ್ನು ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ. ಯಾಕಂದರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬೋದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬೋದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬೋದು, ತಾಪಮಾನ ಕಡಿಮೆ ಆಗ್ಬೋದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೆಯೇ ಪೋಸ್ಟ್ ಆಪ್ ಕೇರಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದರೆ ಪೇಷಂಟ್ಗೆ ತೊಂದರೆ ಆಗುವ ಚಾನ್ಸ್ ಭಾಳ ಇರುತ್ತೆ. ಆದ್ದರಿಂದ ನಾವು ಯಾವ ರೀತಿ

0: ಪೇಷಂಟನ್ನು ಒಂದು ಅಥವಾ ಎರಡು ದಿನಗಳ ಕಾಲ ಕ್ರೇಟ್ ಮಾನಿಟರ್ ಕೇರಲ್ಲೇ ಇಡಬೇಕಾಗುತ್ತೆ ಪೇಷಂಟನ್ನು. ಅದಾದ ಮೇಲೆ ಎರಡು ದಿನಗಳ ಆದ ಮೇಲೆ ಪೇಷಂಟನ್ನು ಐ ಸಿ ಯುವಿಂದ ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತಹ ಇದನ್ನು ಮಾಡ್ತೇವೆ.
1: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
0: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಅಂತ ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದರೂ ಎಮರ್ಜೆನ್ಸಿ ಆದರೆ ಕೊರೋನರಿ ಆರ್ಟರಿ ಮಾಡೋ ಟೈಮಲ್ಲಿ ಆವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರ್ಬೋದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರ್ಬೋದು, ಆವಾಗ ಎದೆ ಬಡಿತವನ್ನು ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರೋಗಿಯನ್ನು ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಅಂದು ಹೇಳಿದ್ರೆ ಏನಂತಂದರೆ ಶ್ವಾಸಕೋಶ ಏನು ಕೆಲಸ ಮಾಡುತ್ತೋ ಆ ಕೆಲಸವನ್ನು ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನು ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರೂ ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನು ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ 30 ಮಿನಿಟ್ಸಿಗೆ ನಾವು ನೋಡ್ತಾ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟನ್ನು ಔಷಧಿಯನ್ನು ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬೈಪಾಸ್ ಟೈಮಲ್ಲಿ ಮೆದುಳಿನ ರಕ್ಷಣೆಯನ್ನು ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನು ಕೊಟ್ಟು ಮಾನಿಟರ್ ಮಾಡಬೇಕಾಗತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷೀನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷೀನ್ ಅನ್ನು ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಆವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಆವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆವಾಗ ಬೈಪಾಸ್ ಮಷೀನ್ ಇಂದ ರೋಗಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹಾರ್ಟಿಗೆ ಏನಾದರೂ ತೊಂದರೆ ಆಗ್ಬೋದು, ರಿದಮ್ ಡಿಸ್ಟರ್ಬೆನ್ಸ್ ಅಂತ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ಆಗಿ ಇದು ಮಾಡಿ ಸರಿಯಾದ ಸೂಕ್ತವಾದ ಔಷಧಿಯನ್ನು ಕೊಡಬೇಕಾಗತ್ತೆ. ಹೀಗೆ ರಕ್ತದೊತ್ತಡ ಸಹ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆ ಸಮಯದಲ್ಲೂ ಸಹ ಸರಿಯಾದ ಔಷಧಿಯನ್ನು ಕೊಡಬೇಕಾಗತ್ತೆ. ಆಮೇಲೆ ಮೊದಲು ಕೆಲವು ರೋಗಿಗಳ ಕಂಡೀಷನ್ ಸರಿ ಇರಲ್ಲ, ಕೆಲವು ಹಾರ್ಟ್ ಕಂಡೀಷನ್ಸ್ಗಳು ಸರಿ ಇರಲ್ಲ, ಪ್ರಿಯೋಪೆ ಸರಿ ಇರಲ್ಲ, ಅಂತ ಪೇಷಂಟ್ಗೆ ಇನ್ನೂ ವಿಜಿಲೆಂಟ್ ಕೇರ್ ಆ್ಯಂಡ್ ಮಾನಿಟರಿಂಗ್ ಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಶಸ್ತ್ರಚಿಕಿತ್ಸೆ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇಂಥ ದಿನ ಅಂತ ಸರ್ಜರಿ ಫಿಕ್ಸ್ ಆದಾಗ ಅವರನ್ನ ಮುಂಚಿತವಾಗಿ ತಾವೇನಾದ್ರೂ ಕೌನ್ಸಿಲಿಂಗ್ ಅಥವಾ ಅವ್ರ ಜೊತೆಗೆ ಒಂದು ಆಪ್ತ ಸಮಾಲೋಚನೆ, ಅವ್ರಿಗೊಂದು ಮಾರಲ್ ಸಪೋರ್ಟ್ ಈ ತರದಲ್ಲಿ ಏನಾದ್ರೂ ಹಮ್ಮಿಕೊಂಡಿರ್ತೀರಾ?
0: ಹೌದು ಹೌದು, ಪ್ರೀ ಅನಸ್ಥೆಟಿಕ್ ಕೇರ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಕರೆಕ್ಟ್ ಆಗಿ ಒಂದು ದಿನದ ಅಥವಾ ಎರಡು ದಿನ ಮೊದಲು ಯಾವ ಪೇಷಂಟನ್ನ ನಾವು ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಳ್ಳುತ್ತೇವೆ ಆವಾಗ ನಾವು ವಾರ್ಡಿಗೆ ಹೋಗಿ ರೋಗಿ ಹತ್ರ ಮಾತಾಡಿ ಈ ತರ ಇದೆ, ಈ ತರ ಕಂಡೀಷನ್ ಇದೆ, ಈ ತರ ಮಾಡ್ತೀವಿ ನಾವು ಅಂತ ಎಲ್ಲ ವಿವರವಾಗಿ ಹೇಳಿರ್ತೇವೆ. ಅದಕ್ಕೆ ರೋಗಿಯು ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಈ ರೀತಿಯನ್ನು ಮಾಡಿ ನಾವು ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ತಗೊಳ್ಳೋ ಟೈಮಲ್ಲೂ ಸಹ ಎಲ್ಲ ರೀತಿಯ ಮಾನಿಟರಿಂಗ್ ಕೇರ್ಗಳು, ಆಮೇಲೆ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ವೋ, ಏನಾದ್ರು ಎಮರ್ಜೆನ್ಸಿ ಆದರೆ ಅದಕ್ಕೆ ಬೇಕಾದಂಥ ಔಷಧಿ, ಅದಕ್ಕೆ ಬೇಕಾದಂಥ ಇದು ಎಲ್ಲವನ್ನು ತಂತ್ರಜ್ಞರು ಇಟ್ಟಿರುತ್ತಾರೆ. ಈ ರೀತಿ ಮಾಡಿ ನಾವು ಪೇಷಂಟ್ಗಳನ್ನು ಆಪರೇಷನ್ಗೆ ಥಿಯೇಟರ್ಗೆ ತಗೊಳ್ತೇವೆ.
1: ಅಂದರೆ ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯವನ್ನು ಹೇಳಿರ್ತೀವಿ,
0: ಧೈರ್ಯವನ್ನು ಹೇಳಿರ್ತೀವಿ,
1: ಅಂದಾಗ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ.
0: ಹೌದು,
1: ಇದಕ್ಕೆ
0: ಈ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಅಂದರೆ ಈ ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಅನಸ್ಥೆಟಿಸ್ಟ್ ಕಾಣಿಸದೇ ಇರಬಹುದು, ಆದರೆ ಪ್ರತಿ ಹೃದಯದ ಬಡಿತದ ಹಿಂದೆ ನಮ್ಮ ಎಚ್ಚರಿಕೆಯ ನಿಗಾ ಇದ್ದೇ ಇರುತ್ತದೆ.
1: ಖಂಡಿತವಾಗಿಯೂ, ಯಾಕೆಂದ್ರೆ ಅನಸ್ಥೆಸಿಸ್ಟ್ ಇಲ್ಲ ಅಂದ್ರೆ ಸರ್ಜರಿ ಸಾಧ್ಯನೇ ಇಲ್ಲ. ಅವರ ಪಾತ್ರ ಬಹಳ ಹಿರಿದಾದದ್ದು, ಮತ್ತೆ ರೋಗಿಯ ಒಂದು ಸ್ಥಿತಿಗತಿಯನ್ನ ನೋಡಿ ಅವರಿಗೆ ಕೊಡಬೇಕಾದಷ್ಟು ಅನಸ್ಥೇಶ ಕೊಡುವಲ್ಲಿ ಕೂಡ ಒಬ್ಬ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಷಯ ಕುರಿತಂತೆ ಇದುವರೆಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
2: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ನಮಸ್ಕಾರ
2: ಮೇಡಮ್. ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತೇಳಿದ್ರಿ, ಏನು ಅಂತೇಳಿ?
3: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ವರ್ಷಗಳ ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ವರ್ಷ ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
2: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
3: ನಮ್ಮದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
2: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
3: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 2,00,000 ಮೆಟ್ರಿಕ್ ಟನ್ ತಲುಪಿದೆ.
2: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
3: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯ ಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, 2 ತರದ ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
2: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡ್ತದೆ ಅಂತೇಳಿ?
3: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನು, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
2: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ

0: ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂಥವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂಥ ಸಾಧನಗಳಿರ್ಬೋದು, ಇದನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ಥರ ಏನಾದರೂ ಆಗಿದೆ ಅಂತೇಳಿ.
1: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದರೆ ಮೀನು ತುಂಬ ಬೇಗ ಕೆಡುವಂಥ ಆಹಾರ, ಇದನ್ನು ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನು ಜೋಪಾಸನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಿದ್ದೇವೆ. ಮತ್ತು ಮೀನನ್ನು ಹಿಡಿದು ತಂದ ರಫ್ತು ಮಾಡಬಹುದಾದಂಥ ಮೀನುಗಳನ್ನು ಎಲ್ಲ ಶೇಖರಣೆ ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನು, ಅಂದರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟನ್ನು ಬದಲಿಗೆ, ಅಂದರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನು ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಆ್ಯಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
0: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ.
1: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನು ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟ್ಲೈಟ್ ಆಧಾರಿತ ಟ್ರಾನ್ಸ್ಪೋಂಡರನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನು ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ 2 ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118 ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ IIIDEM ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26 ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ HS ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32 ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
2: ಅಪರಿಚಿತ ಆಪ್ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇಂದಿನ ಸ್ವರ ಮಾಧುರ್ಯದಲ್ಲಿ MS ಶೀಲಾ ಅವರು ಹಾಡಿರುವ ದಾಸರ ಕೀರ್ತನೆಗಳನ್ನು ಕೇಳುವಿರಿ. ಮೊದಲಿಗೆ ಪುರಂದರದಾಸರ ಕೀರ್ತನೆ ಹಣ್ಣು ಬಂದಿದೆ.

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಕಿತ್ತು ಬೀಳುವ ಸಾಧ್ಯತೆ ಇದೆ. ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಯೂ ಇದೆ. ಸುರಕ್ಷತಾ ಕ್ರಮವಾಗಿ ಮನೆಯೊಳಗೆ ಇರುವುದು, ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಮತ್ತು ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಬೇಕು. ತಕ್ಷಣ ಜಲಮೂಲಗಳಿಂದ ಹೊರಬರಬೇಕು. ವಿದ್ಯುಚ್ಛಕ್ತಿಯನ್ನು ನಡೆಸುವ ಎಲ್ಲ ವಸ್ತುಗಳಿಂದ ದೂರವಿರುವುದು ಉತ್ತಮ. ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು. ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳಗಳಲ್ಲಿ ಇಡಬಾರದು. ಹವಾಮಾನ ವರದಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅರ್ಚನಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ವಿಚಾರವಾಗಿ ಒಂದೆರಡು ಮಾತನಾಡುತ್ತಾ ಕಾರ್ಯಕ್ರಮದ ಜೊತೆ ಸಾಗೋಣ. ಪ್ರಕೃತಿಯ 5 ಮೂಲಭೂತ ಅಂಶಗಳಿಗೆ ಪಂಚಭೂತಗಳು ಎನ್ನುತ್ತಾರೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಇವುಗಳೇ ಪಂಚಭೂತಗಳು. ಈ ಪಂಚಭೂತಗಳಿಂದ ಸೃಷ್ಟಿಯಾದ ಈ ಶರೀರವು ಕೊನೆಗೆ ಪಂಚಭೂತಗಳಲ್ಲೇ ಲೀನವಾಗುತ್ತದೆ. ಮೊದಲನೆಯದಾಗಿ ಈ ಪೃಥ್ವಿ. ಇದು ಸೌರಮಂಡಲದ 5ನೇ ಅತಿದೊಡ್ಡ ಗ್ರಹ ಮತ್ತು ನೀರು ಹಾಗೂ ಜೀವಸಂಕುಲಗಳನ್ನು ಹೊಂದಿರುತ್ತದೆ. ಇದು ಗುರುತ್ವಾಕರ್ಷಣ ಬಲವನ್ನು ಕೂಡ ಹೊಂದಿದೆ. ಈ ಭೂಮಿ ತಾಯಿಯ ಬಗ್ಗೆ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಪುಟ್ನಂಜ ಚಿತ್ರದಿಂದ ಮನು ಮತ್ತು ಚಿತ್ರ ಅವರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಎಂಎಸ್ ಶೀಲಾ ಅವರು ಹಾಡಿರುವ ಕೀರ್ತನೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ, ಆಕಾಶವಾಣಿ ಮಂಗಳೂರು. ಇದೀಗ ಬಂದ ಹವಾಮಾನ ವರದಿ.

ನೀರಿಗಿಂತ ಹಸನಾದದ್ದು ಯಾವುದೂ ಇಲ್ಲ. ನೀರಿಗಿಂತ ಹೊಳಪಾದದ್ದು ಕೂಡ ಯಾವುದೂ ಇಲ್ಲ. ದಾಹಕ್ಕೆ ನೀರು ಬೇಕು, ದೇಹಕ್ಕೆ ನೀರು ಬೇಕು, ಬಾಳಿಗೆ ನೀರು ಬೇಕು, ಬೆಳೆಗೆ ನೀರು ಬೇಕು. ನಾವಿಲ್ಲದೆ ನೀರು ಇರಬಹುದು, ಆದರೆ ನೀರಿಲ್ಲದೆ ನಾವು ಇರಲಾರೆವು. ನೀರು ಕೂಡ ಪಂಚಭೂತದ ಒಂದು ಅಂಶವಾಗಿದೆ. ಪಿ ಸುಶೀಲಾ ಅವರು ಹಾಡಿರುವ ವಾಲ್ಮೀಕಿ ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ರಚನೆಯ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಘಂಟಸಾಲ.

ಅಗ್ನಿ ತತ್ವವು ಪಂಚಭೂತಗಳಲ್ಲಿ ಒಂದು ಪ್ರಮುಖ ತತ್ವವಾಗಿದೆ. ಇದು ಶಕ್ತಿ, ಪರಿವರ್ತನೆ, ಉಷ್ಣತೆ ಮತ್ತು ಕ್ರಿಯಾಶೀಲತೆಯನ್ನು ಪ್ರತಿನಿಧಿಸುತ್ತದೆ. ದೈನಂದಿನ ಜೀವನದಲ್ಲಿ ಮತ್ತು ಪ್ರಕೃತಿಯಲ್ಲಿ ಬೆಂಕಿಯ ಪಾತ್ರ ಮಹತ್ವದ್ದಾಗಿದೆ. ಬೆಂಕಿಯಿಂದ ಅಡುಗೆ ತಯಾರಿಕೆ, ಬೆಚ್ಚಗಿನ ವಾತಾವರಣ, ಬೆಳಕು, ಉದ್ಯಮ, ವಿದ್ಯುತ್ ಉತ್ಪಾದನೆ, ತ್ಯಾಜ್ಯ ವಿಲೇವಾರಿ ಮತ್ತು ಪರಿಸರ ಸಮತೋಲನ ಸಾಧ್ಯ. ಮನಮೆಚ್ಚಿದ ಹುಡುಗಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಉಪೇಂದ್ರ ಕುಮಾರ್.

ಪಂಚಭೂತಗಳಲ್ಲಿ ಗಾಳಿಗೆ ವಿಶಿಷ್ಟ ಸ್ಥಾನವಿದೆ. ಹಿಂದೂ ಪುರಾಣದಲ್ಲಿ ಗಾಳಿಯು ಅಂಜನಾದೇವಿಯ ಪತಿ ಹನುಮಂತ ಮತ್ತು ಭೀಮರನ್ನು ವಾಯುಪುತ್ರರೆಂದು ಕರೆಯಲಾಗಿದೆ. ಮಂದಮಾರುತ, ಮಾರುತ, ರಾಶಿಗಾಳಿ, ಕೋಳೂರಗಾಳಿ, ಕುಳಿರ್ಗಾಳಿ, ಬಿರುಗಾಳಿ, ಚಂಡಮಾರುತ, ಸುಂಟರಗಾಳಿ, ಮಲಯಮಾರುತ, ಕುಂಬಾರಗಾಳಿ, ಸ್ಮಶಾನಗಾಳಿ, ಗಂಗೆಗಾಳಿ ಇತ್ಯಾದಿ ಹಲವು ವಿಧವಾದ ಗಾಳಿಗಳಿವೆ. ಶ್ವಾಸಕೋಶದ ಉಸಿರಾಟದ ಕ್ರಿಯೆಗೆ ಮತ್ತು ಚಲನೆಗೆ ಗಾಳಿ ಆಧಾರವಾಗಿದೆ. ಸಂಚಾರಿ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಮತ್ತು ಸಂಗೀತ ಅರ್ಜುನ್ ಅವರದು.

ಆಕಾಶವು ಭೂಮಿಯ ಮೇಲೆ ಕಾಣುವ ವಾತಾವರಣ ಮತ್ತು ವಿಶ್ವವನ್ನು ಸೂಚಿಸುತ್ತದೆ. ಇಡೀ ಸೃಷ್ಟಿಗೆ ಈ ಆಕಾಶವೇ ಹಂದರ. ನೀಲಿ ಬಣ್ಣವು ಇತರ ಬಣ್ಣಗಳಿಗಿಂತ ಚಿಕ್ಕ ಅಲೆಗಳಲ್ಲಿ ಚಲಿಸುವುದರಿಂದ ಹೆಚ್ಚು ಚದುರುತ್ತದೆ. ಹಾಗಾಗಿ ಹಗಲಿನಲ್ಲಿ ಆಕಾಶವು ನೀಲಿಯಾಗಿ ಕಾಣುತ್ತದೆ. ಈ ಪ್ರಕ್ರಿಯೆಯನ್ನು ಬೆಳಕಿನ ಚದುರುವಿಕೆ ಎನ್ನುತ್ತಾರೆ. ದೇಹದಲ್ಲಿರುವ ಖಾಲಿ ಜಾಗಗಳು, ಉದಾಹರಣೆಗೆ ಹೊಟ್ಟೆ, ಶ್ವಾಸಕೋಶದ ಅವಕಾಶಗಳು ಆಕಾಶತತ್ವಕ್ಕೆ ಸೇರಿದೆ. ಮನು ಮತ್ತು ಎಸ್ ಜಾನಕಿಯವರು ಹಾಡಿರುವ ರಾಮಾಚಾರಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಪಂಚಭೂತಗಳು ಸೃಷ್ಟಿಗೆ ಆಧಾರವಾಗಿದೆ. ಮಾನವ ದೇಹವು ಈ 5 ಅಂಶಗಳಿಂದ ಮಾಡಲ್ಪಟ್ಟಿದೆ ಎಂದು ಕೆಲವೆಡೆ ಉಲ್ಲೇಖವಿದೆ. ಪಂಚಭೂತಗಳ ಮೂಲ ಪ್ರಮಾಣದಲ್ಲಿ ಆಗುವ ಬದಲಾವಣೆಗಳು ಮನುಷ್ಯನ ದೇಹ ಮತ್ತು ಮನಸ್ಸುಗಳಲ್ಲೂ ಬದಲಾವಣೆ ತರುತ್ತದೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ ಎಲ್ಲ ಪಂಚಭೂತಗಳಿಂದ ಇಡೀ ದೇಹವು ಸಾಕಾರಗೊಂಡು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಅನುಭವ ಪಡೆಯಬಲ್ಲದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಓ ಮಲ್ಲಿಗೆ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ. ಮನೋಹರ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ. ಹಲೋ ಬ್ರದರ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಆಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಸುಧಾಕರ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷ್ರಮ್ಯಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ

0: ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದು, ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು, ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಿಗೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ

0: ಪಡೆಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026ರಿಂದ 2031ರವರೆಗೆ 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡ 43ರಷ್ಟು ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡ 79ರಷ್ಟು ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿವಿಲಾಸ ಜಲಾಶಯಗಳಲ್ಲಿ ಶೇಕಡ 78ರಷ್ಟು ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡ 23ರಷ್ಟು ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡ 24ರಷ್ಟು ಮಾತ್ರ ತುಂಬಿದ್ದು ಸದ್ಯ ಶೇಕಡ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡ 35ರಷ್ಟು ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡ 61ರಷ್ಟು ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡ 61ರಷ್ಟು ಮೈಸೂರಿನ ಕಬಿನಿಯಲ್ಲಿ ಶೇಕಡ 66ರಷ್ಟು ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಘಜಲ್ಸ್. ಮೊದಲಿಗೆ ಜಗಜಿತ್ ಸಿಂಗ್ ಅವರು ಹಾಡಿರುವ ಖತೀಲ್ ಸಿಫಾಯಿ ಅವರ ರಚನೆ ಆಪ್ನೆ ಹೋಟೋಂ ಪರ್.

ಮುಂದೆ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಸಯೀದ್ ರಹಿ ಅವರ ರಚನೆ ವಾದಿಯೇ ಇಷ್ಕ್ ಸೇ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಂಕಜ್ ಉದಾಸ್ ಅವರು ಹಾಡಿರುವ ನಿದಾ ಫಜ್ಲಿ ಅವರ ರಚನೆ ವೋ ಲಡ್ಕಿ ಯಾದ್ ಆತಿ ಹೇ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್

0: ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೆಳಗುರೆ ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಶರ್ವರಿ ಅವರಿಂದ ಸಿತಾರ್ ವಾದನ, ಬಳಿಕ ಶ್ರೀರಕ್ಷಾ ಅವರು ಹಾಡಿರುವ ದೇವರ ನಾಮಗಳು, ಅನಂತರ ರಿತಿ ಕೆವಿ ಅವರಿಂದ ಸ್ವರಚಿತ ಕವನ ವಾಚನ, 5:30 ಸಂಸ್ಕೃತ ಪಾಠ, ಗುರುಗಳು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ ಟಿಜಿ ಮತ್ತು ಶ್ರೇಯಾ ವಿ ನಾಯಕ್, 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿಯಲ್ಲಿ ಮನೆಯಂಗಳದ ಒಳಗೆ ಮತ್ತು ಹೊರಗೆ ಬೆಳೆಯಬಹುದಾದ ಹೂಗಿಡಗಳು, ಈ ಕುರಿತು ಕೊಟ್ಟಾರದ ಸೌಜನ್ಯ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

7:45 ಚಿತ್ರಗೀತೆಗಳು, 8:00 ಭಾವಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್ ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ, 8:30 ಸುಶೀಲೇಂದ್ರ ಕಡುಪಾಡಿ ಅವರಿಂದ ಭಾಷಣ, 9:15 ಸ್ಪಾಟ್ಲೈಟ್, 9:30 100.3 ಆಕಾಶವಾಣಿ ಟೆಲಿಕ್ವಿಜ್ 9ನೇ ಸಂಚಿಕೆ, ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಹತ್ತು 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ದೆಹಲಿ ಕೇಂದ್ರದಿಂದ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:05. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನಾ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು, ಸಮಯ 5:08. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಮತ್ತು ನಾನು ಶ್ರೀಲಕ್ಷ್ಮೀ ಮಠದ ಮೂಲೆ ಮಾಡುತ್ತಿರುವ ಪ್ರೀತಿಯ ನಮಸ್ಕಾರ. ಪ್ರಿಯ ಶ್ರೋತೃಗಳೇ, ಈಗ ಕೇಳಿ ಯುವವಾಣಿ
1: ಆಕಾಶವಾಣಿ ಮಂಗಳೂರು. ಯುವವಾಣಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಿತಾರ್ ವಾದನ, ದೇವರ ನಾಮಗಳು, ತದನಂತರ ಕವನ ವಾಚನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶರ್ವರಿ ಅವರಿಂದ ಸಿತಾರ್ ವಾದನ, ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ಅಮೃತ್ ನಾಯಕ್. ಈಗ ಕೇಳಿ ರಾಗ ಭೀಮಪಲಾಸ್, ತಾಳ ದೃತ್ತಿನ್ ತಾಳ್.

ಇದುವರೆಗೆ ಶರ್ವರಿ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ಅಮೃತ್ ನಾಯಕ್. ಮುಂದೆ ಕೇಳಿ ಶ್ರೀರಕ್ಷಾ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಈಗ ಕೇಳಿ ಕುಲಕುಲವೆನ್ನುತಿಹರು, ರಚನೆ ಶ್ರೀ ಕನಕದಾಸರು,

0: ಶ್ರೀರಕ್ಷಾ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ರೀತಿ ಕೆವಿ ಅವರಿಂದ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಕವನದ ಶೀರ್ಷಿಕೆ ಆಕೆ ಕಂಡ ಕಡಲು. ಕಡಲ ತೀರದಿ ಕರಗಿ ಕುಳಿತಿರುವ ಆಕೆ, ಕನಸು ಕಟ್ಟಿದ್ದು ತನ್ನೊಡಲ ಕಂದಮ್ಮಗಳಿಗಾಗಿ ಜೋಕೆ. ಜೋಪಾನ ಮಾಡಿಹಳು ತಾಕಂಡ ಸ್ವಪ್ನಗಳ ಮೂಟೆ, ಮರಗಿದ ತನ್ನ ಹೃದಯಕ್ಕೆ ಉತ್ತರ ಕೊಟ್ಟಿದ್ದು ಆಕೆ. ಸುರಲೋಕದ ಸುಂದರಿ ಅಲ್ಲ ನೋಡಿ ಆಕೆ, ನಮ್ಮ ನಿಮ್ಮಂತೆ ಕೊಂಚ ಸಡಿಲ ಮಾತಿನಾಕೆ, ಬಾಳಲ್ಲಿ ಪಡೆದಿದ್ದು ತಿಂದಿದ್ದು ಸಿಹಿಬೇವಿನ ತಿನಿಸು, ಆದರೂ ಉಗುಳಲಿಲ್ಲ ನೋಡಿ ಕಹಿಕೆಂಡದುಂಡೆ, ಬಾಲ್ಯದ ಪುಟತೆರೆದಾಗ ಪೀಡಿಸಿದ್ದು ಬಡತನದ ರೇಖೆ, ಹಿಡಿದ ಬರಹದ ಕಡ್ಡಿ ಕೆಳಹಾಕಿದ ಅಪ್ಪ, ತನ್ನಂತೆ ಪೆಚ್ಚು ಮೊಗ ಮಾಡಿದ ತನ್ನಮ್ಮ, ಪಿಳಿಪಿಳಿ ಕಣ್ಣ ತೆರೆದ ಎಳೆತಂಗಿ ತಮ್ಮ, ಯೌವನದ ರಸಗಳಿಗೆಯಲ್ಲಿ ಮೂರು ಗಂಟಿನ ನಂಟು, ತನ್ನ ಬಿಗಿಗೊಳಿಸಿದವನೇ ಕಟುಕನೆಂಬ ಕುಡುಕ, ಯಾರು ಹಿತವರೋ ಪರರೋ ತಿಳಿಯದ ಆ ಬಾಳ, ಮುನ್ನಡೆಸಿದಾಕೆಯೇ ಮಹತಾಯಿ, ತಾನೆಂದು ಬುತ್ತಿ ಕಟ್ಟಿಕೊಂಡಿಲ್ಲ ಯಾಕೆ, ತನ್ನವರ ಉದರದ ಚಿಂತೆಗಾಗಿ ಹಗಲಿರುಳು ಬೆಂದಳಾಕೆ, ಹಬ್ಬ ಹರಿದಿನ ಭೋಜನದ ಗಮವೆಲ್ಲೋ, ಆಕೆಗೆ ಬಲು ಇಷ್ಟ ನೋಡಿ ತಾನೇ ಮಾಡಿದ ಅಂಬಲಿ, ತನ್ನುಸಿರೆ ಪ್ರಶ್ನೆಯ ಸರಮಾಲೆ ಮುಂದಿಟ್ಟರು, ಅರಿವುಂಟು ಆಕೆಯಲ್ಲಿ ಆ ಕಡಲ ಅಲೆಯಂತೆ, ಬದುಕೆಂಬುದು ಬೋರ್ಗರೆವ ಕಡಲಂತೆ, ಕಷ್ಟ ಸುಖವೆಂಬುದು ಆ ಕಡಲ ಅಲೆಯಂತೆ, ನನ್ನ ಮುಂದಿನ ಕವನದ ಶೀರ್ಷಿಕೆ ಮೂಲ ಮಂತ್ರ. ಮಮತೆಯ ಒಡಲು ತಾಯ ಮಡಿರು, ಪ್ರೀತಿಯ ಹೊನಲು ತಂದೆಯ ಮನವು, ಜೀವನದ ಗುಟ್ಟು ಇವರ ನಂಟು, ಬದುಕಿಗೆ ಉಸಿರು ಇವರದೇ ಶ್ವಾಸ, ಹಸನಾಗಿ ಉಸಿರಾಡೋ ಜೀವ, ಮಕ್ಕಳ ಬಾಳಿನ ದೈವಿ ಸ್ವರೂಪ, ಈ ಬಾಳ ದಾರಿಗೆ ಮಹಾತ್ಮರು, ಕರುಣೆಯ ಒಡಲು ತಾಯ್ತಂದೆ, ಮಮಕಾರದ ಬೆಸುಗೆಯ ಬಿಸಿದು, ಪ್ರೀತಿಯ ಅಮೃತ ಸುರಿದು, ಅನುಭವ ಪಾತ್ರೆಯಲ್ಲಿ ಮುಳುಗೆದ್ದು, ಮಾರ್ಗದರ್ಶನ ನೀಡಿ ಸಲಹಿದಿರೆಮ್ಮ ನೀವು, ನಮ್ಮಯ ಉಸಿರಿಗೆ ಹೆಸರಾಗಿ, ಮುಕ್ಕೋಟಿ ದೇವರ ಆಶೀರ್ವಾದ ನೀಡಿ, ಸಲಹೋ ದೇವರೇ ತಾಯ್ತಂದೆ, ಕಣ್ಣಿಗೆ ಕಾಣೋ ದೇವರು ತಾಯ್ತಂದೆ. ಮಿಗಿಲಾರು ನಿಮ್ಮಯ ತ್ಯಾಗಕ್ಕೆ, ಸಮನಾರು ನಿಮ್ಮಯ ಗುಣಕ್ಕೆ, ನೀವು ಬೆಸೆದ ಈ ಬದುಕಿನ ಕುಂಡಿ, ಶಾಶ್ವತ ಈ ಭುವಿಬಾನು ಇರುವವರೆಗೂ, ಜಗವು ಸೋತು ಮರುಳಾಗುವುದು, ನಿಮ್ಮನು ಕಾಣುತ್ತ ಹಾಗೆಯೇ ಇನಿತು, ನೀವು ಸತ್ಯದ ಪ್ರತಿಬಿಂಬ, ನೀವೇ ಸೃಷ್ಟಿಯ ನಿಜರೂಪ, ನನ್ನ ಮುಂದಿನ ಕವನ ಕನ್ನಡಾಂಬೆಗೆ ವಂದಿಪೆ. ಕರುಣಾಡ ತಾಯೇ ನಿನಗೆ ವಂದಿಪೆ, ಕರುಣಾ

0: ತಾಯೇ ನಿನಗೆ ವಂದಿಪೆ, ಸಿರಿಮುಡಿಯೇ ತಾಯೇ ನಿನ್ನ ಆಭರಣ, ಸಿರಿಮುಡಿಯೇ ತಾಯೇ ನಿನ್ನ ಆಭರಣ. ಈ ಹಸಿರ ಚೆಲುವು ನಿನ್ನ ಸೌಭಾಗ್ಯ, ಈ ಹಸಿರ ಚೆಲುವು ನಿನ್ನ ಸೌಭಾಗ್ಯ. ಕರುಣಾಡ ತಾಯೇ ನಿನಗೆ ಕೋಟಿ ನಮನ, ಕರುಣಾಡ ತಾಯೇ ನಿನಗೆ ಕೋಟಿ ನಮನ. ಕನ್ನಡವೇ ನಿನ್ನ ಅಂತರಾಳದ ಬೆಳಕು, ಕನ್ನಡವೇ ನಿನ್ನ ಅಂತರಾಳದ ಬೆಳಕು. ಕೈ ಮುಗಿದು ಪೂಜಿಪೆನು ತಾಯೇ, ಕೈ ಮುಗಿದು ಪೂಜಿಪೆನು ತಾಯೇ. ಜ್ಞಾನ ಜ್ಯೋತಿಯು ನಿನ್ನಯ ಗೀತೆ, ಜ್ಞಾನ ಜ್ಯೋತಿಯು ನಿನ್ನಯ ಗೀತೆ. ಕವಿಕೋಗಿಲೆಗಳ ಜನನಿಯು ನೀನೇ ತಾಯೇ, ಕವಿಕೋಗಿಲೆಗಳ ಜನನಿಯು ನೀನೇ ತಾಯೇ. ಬೇಲೂರು ಹಳೆಬೀಡು ನಿನ್ನಯ ಹಿರಿಮೆ, ಬೇಲೂರು ಹಳೆಬೀಡು ನಿನ್ನಯ ಹಿರಿಮೆ. ಶ್ರವಣ ಬೆಳಗೋಳ ನಿನ್ನಯ ಚರಿತ್ರೆ, ಶ್ರವಣ ಬೆಳಗೋಳ ನಿನ್ನಯ ಚರಿತ್ರೆ. ಪುಟಪುಟದಿ ನಿನ್ನಯ ನಾಮದ ಬಲ, ಪುಟಪುಟದಿ ನಿನ್ನಯ ನಾಮದ ಬಲ. ಕರುಣಾಡ ವೈಭವದ ಸ್ಫೂರ್ತಿದಾತೆ, ಕರುಣಾಡ ವೈಭವದ ಸ್ಫೂರ್ತಿದಾತೆ. ನದಿ ಸಂಗಮದಿ ಬೂರಮೆ ತಾಯೇ, ನದಿ ಸಂಗಮದಿ ಬೂರಮೆ ತಾಯೇ. ನಿನ್ನ ಮಡಿಲುಳು ಕಾಂತಿಯ ಛಾಯೆ, ನಿನ್ನ ಮಡಿಲುಳು ಕಾಂತಿಯ ಛಾಯೆ. ಕರಾವಳಿಯ ಹಸಿರಲಿ ನೀನು ಪುಲಕಿತೆ, ಕರಾವಳಿಯ ಹಸಿರಲಿ ನೀನು ಪುಳಕಿತೆ. ಭವ್ಯ ಭಾರತದೊಳು ನೀನು ಅಮರವನಿತೆ, ಭವ್ಯ ಭಾರತದೊಳು ನೀನು ಅಮರವನಿತೆ. ಕದಂಬ ಹೊಯ್ಸಳರಾಳಿದ ವೀರತೆ, ಕದಂಬ ಹೊಯ್ಸಳರಾಳಿದ ವೀರತೆ. ನಿನ್ನ ಮಣ್ಣ ಕಣಕಣದೊಳು ಚತುರತೆ, ನಿನ್ನ ಮಣ್ಣ ಕಣಕಣದೊಳು ಚತುರತೆ. ಮೈಸೂರು ದಸರಾ ಹೆಮ್ಮೆಯ ಹಬ್ಬ, ಮೈಸೂರು ದಸರಾ ಹೆಮ್ಮೆಯ ಹಬ್ಬ. ತಂಗಾಳಿ ತಂಪಿಗೆ ಕೊಡಗು ಕಬ್ಬ, ತಂಗಾಳಿ ತಂಪಿಗೆ ಕೊಡಗು ಕಬ್ಬ. ಸಾಹಿತ್ಯ ಚಿತ್ತಾರ ನಿನ್ನಯ ಕೊರಳಿಗೆ, ಸಾಹಿತ್ಯ ಚಿತ್ತಾರ ನಿನ್ನಯ ಕೊರಳಿಗೆ. ಜ್ಞಾನಪೀಠದ ವೈಭವ ನಿನ್ನಯ ಕಾವ್ಯಕ್ಕೆ, ಜ್ಞಾನಪೀಠದ ವೈಭವ ನಿನ್ನಯ ಕಾವ್ಯಕ್ಕೆ. ವಾಸ್ತುಶಿಲ್ಪದ ಮೆರುಗು ನಿನ್ನಯ ಚೆಲುವಿಗೆ, ವಾಸ್ತುಶಿಲ್ಪದ ಮೆರುಗು ನಿನ್ನಯ ಚೆಲುವಿಗೆ. ಕನ್ನಡಾಂಬೆಯೇ ಹಸುರಿನ ಪೈರು ನಿನ್ನಯ ಒಡಲಿಗೆ, ಕನ್ನಡಾಂಬೆಯೇ ಹಸುರಿನ ಪೈರು ನಿನ್ನಯ ಒಡಲಿಗೆ. ಕರವನು ಮುಗಿದು ಬೇಡುವೆ ಮಾತೆ, ಕರವನು ಮುಗಿದು ಬೇಡುವೆ ಮಾತೆ. ಮರುಜನ್ಮವ ಮತ್ತೆ ನೀ ಎನಗಿತ್ತರೆ, ಮರುಜನ್ಮವ ಮತ್ತೆ ನೀ ಎನಗಿತ್ತರೆ. ಮರಳಿ ಸೇರುವೆ ನಿನ್ನಯ ಪಾದದೆಡೆಗೆ, ಮರಳಿ ಸೇರುವೆ ನಿನ್ನಯ ಪಾದದೆಡೆಗೆ. ಹಾಡೋ ಹಕ್ಕಿಯಾಗಿ ಅಲ್ಲದೊಡೆ ಕರಿಮಣ್ಣ ಕಣವಾಗಿ, ಹಾಡೋ ಹಕ್ಕಿಯಾಗಿ ಅಲ್ಲದೊಡೆ ಕರಿಮಣ್ಣ ಕಣವಾಗಿ. ಕರುಣಾಡ ತಾಯೇ ನಿನಗೆ ಕೋಟಿ ನಮನ. ನನ್ನ ಮುಂದಿನ ಕವನದ ಶೀರ್ಷಿಕೆ ರೈತನ ದುಡಿಮೆ. ನೇಗಿಲ ಹಿಡಿದ ಯೋಗಿಯ ನೋಡು, ನೇಗಿಲ ಹಿಡಿದ ಯೋಗಿಯ ನೋಡು. ಜಗತ್ತಿಗೆ ಅನ್ನವ ಇಕ್ಕಿದ ಯೋಗಿಯ ನೋಡು, ಜಗತ್ತಿಗೆ ಅನ್ನವ ಇಕ್ಕಿದ ಯೋಗಿಯ ನೋಡು. ತತ್ತರಿಸಿ ಹೋದ ಅವನ ಮನವನು ನೋಡು, ತತ್ತರಿಸಿ ಹೋದ ಅವನ ಮನವನು ನೋಡು. ಓ ಜಗವೇ ಅವನೊಡಲಾಳದ ನೋವನ್ನು ನೋಡು, ಓ ಜಗವೇ ಅವನೊಡಲಾಳದ ನೋವನ್ನು ನೋಡು. ಕಷ್ಟವನ್ನು ಹೊತ್ತು ದುಡಿದನು ರೈತನು, ಕಷ್ಟವನ್ನು ಹೊತ್ತು ದುಡಿದನು ರೈತನು. ಸುರಿಸಿದನವನು ಇಳೆಗೆ ತನ್ನಯ ಬೆವರನು, ಸುರಿಸಿದನವನು ಇಳೆಗೆ ತನ್ನಯ ಬೆವರನು. ಆ ಕಷ್ಟದ ನೆರಳನ್ನೊಮ್ಮೆ ನೋಡು, ಆ ಕಷ್ಟದ ನೆರಳನ್ನೊಮ್ಮೆ ನೋಡು. ಓ ಜಗವೇ ಆ ಕಷ್ಟದ ಮೊಗವ ನೋಡು, ಓ ಜಗವೇ ಆ ಕಷ್ಟದ ಮೊಗವ ನೋಡು. ತನ್ನಯ ಹಸಿವನು ನುಂಗಿ ದುಡಿದನು, ತನ್ನಯ ಹಸಿವನು ನುಂಗಿ ದುಡಿದನು. ಜಗದ ಹಸಿವನು ನೀಗಿಸ ಹೊರಟನು, ಜಗದ ಹಸಿವನು ನೀಗಿಸ ಹೊರಟನು. ಅವನ ಉದರಕ್ಕೆ ಚಿಂದಿ ಬಟ್ಟೆಯ ಕಟ್ಟಿದ, ಅವನ ಉದರಕ್ಕೆ ಚಿಂದಿ ಬಟ್ಟೆಯ ಕಟ್ಟಿದ. ಜಗದ ಉದರಕ್ಕೆ ಅನ್ನವ ಇಕ್ಕಿದ, ಜಗದ ಉದರಕ್ಕೆ ಅನ್ನವ ಇಕ್ಕಿದ. ಬೆಲೆಯ ಏರಿಳಿತದ ಪೆಟ್ಟನು ತಿಂದ, ಬೆಲೆಯ ಏರಿಳಿತದ ಪೆಟ್ಟನು ತಿಂದ. ಪರಿಹರಿಸಲಾರದೆ ಮನಸ್ಸನೆ ಕೆಡಿಸಿದ, ಪರಿಹರಿಸಲಾರದೆ ಮನಸ್ಸನೆ ಕೆಡಿಸಿದ. ನೋವಿನ ಅಮಲಿಗೆ ಕಣ್ಣೀರ ಸುರಿಸಿದ, ನೋವಿನ ಅಮಲಿಗೆ ಕಣ್ಣೀರ ಸುರಿಸಿದ. ಬದುಕಿನ ಭರವಸೆನೆ ಕೈಬಿಟ್ಟ, ಬದುಕಿನ ಭರವಸೆನೆ ಕೈಬಿಟ್ಟ. ಕಪ್ಪು ಮನಸ್ಸಿನ ಈ ಜಗವನೆಗೆ ಬೇಡೆನ್ನುತ್ತ, ಕಪ್ಪು ಮನಸ್ಸಿನ ಈ ಜಗವನೆಗೆ ಬೇಡೆನ್ನುತ್ತ. ತನಗೆ ಈ ಜನುಮವೇ ಸಾಕೆನ್ನುತ್ತ, ತನಗೆ ಈ ಜನುಮವೇ ಸಾಕೆನ್ನುತ್ತ. ಸಾವಿನ ಬಾಗಿಲ ಬಳಿ ಬಂದು ನಿಂತ, ಸಾವಿನ ಬಾಗಿಲ ಬಳಿ ಬಂದು ನಿಂತ. ಜಗವ ಕಾಯುವ ದೇವರ ಬಳಿ ನಡೆದ, ಜಗವ ಕಾಯುವ ದೇವರ ಬಳಿ ನಡೆದ.
1: ಇದುವರೆಗೆ ರೀತಿ ಕೆವಿ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತ ಪಾಠ. ಗುರುಗಳಾಗಿ ಭಾಗವಹಿಸುತ್ತಾರೆ ಶ್ರೀ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿಜಿ ಮತ್ತು ಶ್ರೇಯಾ ವಿನಾಯಕ್.

0: ನಮಸ್ತೆ ಗುರುವರ್ಯ.
1: ನಮಸ್ತೆ, ಆಗಚ್ಛಂತು, ಉಪವಿಶಂತು. ಸರ್ವಂ ಕುಶಲಂ ವಾ?
0: ಆಂ, ಸರ್ವಂ ಕುಶಲಂ.
1: ಪೂರ್ವತನ ಪಾಠಸ್ಯ ಸರ್ವಾನ್ ಶ್ಲೋಕಾನ್ ಸಮ್ಯಕ್ ಅಭ್ಯಾಸಂ ಕೃತವಂತೋ ವಾ?
0: ಆಂ, ಸಮ್ಯಕ್ ಅಭ್ಯಾಸಂ ಕೃತವಂತಃ. ಶ್ರೀಮನ್, ಅದ್ಯತನ ಶ್ಲೋಕಂ ಪಠಯತಿ ವಾ?
1: ಆಂ, ಅದ್ಯ ಪ್ರಥಮತಃ ಬಾಣಭಟ್ಟಸ್ಯ ಕಾದಂಬರಿ ಗ್ರಂಥಾತ್ ಏಕಂ ಶ್ಲೋಕಂ ಪಾಠಯಾಮಿ. ತಂ ಶ್ಲೋಕಂ ಲಿಖಂತು.
2: ಅಕಾರಣಾವಿಷ್ಕೃತವೈರದಾರುಣಾತ್ ಅಸಜ್ಜನಾತ್ ಕಸ್ಯ ಭಯಂ ನ ಜಾಯತೆ. ಅಸಜ್ಜನಾತ್ ಕಸ್ಯ ಭಯಂ ನ ಜಾಯತೆ. ವಿಷಂ ಮಹಾಹೇರಿವ ಯಸ್ಯ ದುರ್ವಚಃ. ವಿಷಂ ಮಹಾಹೇರಿವ ಯಸ್ಯ ದುರ್ವಚಃ. ಸುದುಸ್ಸಹಂ ಸನ್ನಿಹಿತಂ ಸದಾ ಮುಖೇ. ಸುದುಸ್ಸಹಂ ಸನ್ನಿಹಿತಂ ಸದಾ ಮುಖೇ.
1: ಶ್ರೇಯ, ಏಕದಾ ಇತಂ ಶ್ಲೋಕಂ ಪಠ.
0: ಅಕಾರಣಾವಿಷ್ಕೃತ ವೈರದಾರುಣಾತ್ ಅಸಜ್ಜನಾತ್

0: ಮುಖೆ ಶ್ರೀಮನ್ ಅಸ್ಮಿನ್ ಶ್ಲೋಕೆ ಏಕ ಪ್ರಶ್ನ ಅಸ್ತಿ ಕಿಲ.
1: ಕಃ ಪ್ರಶ್ನಃ ವದತು.
0: ಕಸ್ಯ ಭಯಂ ನ ಜಾಯತೆ ಇತಿ. ಶ್ರೀಮನ್ ಕಸ್ಮಾತ್ ಭಯಂ ನ ಜಾಯತೆ ಇತಿ ಪೃಚ್ಛತಿ.
1: ಅಸಜ್ಜನಾತ್ ಕಸ್ಯ ಭಯಂ ನ ಜಾಯತೆ ಇತಿ ಪೃಚ್ಛತಿ.
0: ಕೀದೃಶಾತ್ ಅಸಜ್ಜನಾತ್ ಭಯಂ ಭವತಿ ಇತಿ ವದತಿ.
1: ಅಕಾರಣಾವಿಷ್ಕೃತ ವೈರದಾರುಣಾತ್ ಅಸಜ್ಜನಾತ್ ಭಯಂ ಭವತಿ ಇತಿ ವದತಿ. ಯಹ ಕಾರಣಂ ವಿನಾ ದಾರುಣಂ ವೈರಂ ಪ್ರದರ್ಶಯತಿ ದ್ವೇಷಂ ಸಾಧಯತಿ ತಸ್ಮಾತ್ ಅಸಜ್ಜನಾತ್ ಸರ್ವೇಷಾಮಪಿ ಜನಾನಾಂ ಭಯಂ ಭವತಿ ಏವ.
0: ಶ್ರೀಮನ್ ಭಯಸ್ಯ ಕಾರಣಂ ಕಿಂ.
1: ಶ್ಲೋಕಸ್ಯ ದ್ವಿತೀಯ ಅರ್ಧೆ ಸರ್ಪಸ್ಯ ಉದಾಹರಣಂ ದತ್ವಾ ಭಯಸ್ಯ ಕಾರಣಂ ಪ್ರತಿಪಾದಯತಿ. ಮಹಾಹೇಹೆ ಮುಖೇ ವಿಷಂ ಇವ ದುರ್ಜನಸ್ಯ ಮುಖೇ ಸದಾ ಸುದುಸ್ಸಹಂ ದುರ್ವಚಃ ಸನ್ನಿಹಿತಂ.
0: ಶ್ರೀಮನ್ ಮಹಾಹೇಹೆ ನಾಮ ಕಿಂ.
1: ಮಹಾಸರ್ಪಸ್ಯ ಇತ್ಯರ್ಥಃ. ಮಹಾ ಅಹೇಹೆ ಮಹಾಸರ್ಪಸ್ಯ ಮುಖೇ ಯಥಾ ವಿಷಂ ವರ್ತತೆ ತಥಾ ದುರ್ಜನಸ್ಯ ಮುಖೇ ದುರ್ವಚಃ ಸನ್ನಿಹಿತಂ. ಕೆಟ್ಟ ಮಾತುಗಳು ತುಂಬಿವೆ. ಶ್ರೇಯ ಕೀದೃಶಂ ದುರ್ವಚಃ ಸನ್ನಿಹಿತಂ ಇತಿ ಕವಿಃ ವದತಿ.
0: ಸುದುಸ್ಸಹಂ ದುರ್ವಚಃ ಸನ್ನಿಹಿತಂ.
1: ಆಂ, ಸೋಡುಂ ಅಸಾಧ್ಯ ದುರ್ವಚನೈಹಿ ದುಷ್ಟವಚನೈಹಿ ಮುಖಂ ಪೂರಿತಂ. ಮಾತನಾಡಿದರೆ ಸಾಕು, ಮುಖದಿಂದ ಬರುವ ಮಾತೆಲ್ಲ ಸಹಿಸಲು ಅಸಾಧ್ಯವಾದ ಕೆಟ್ಟ ಕೆಟ್ಟ ಮಾತುಗಳೇ ಹೊರಬರುತ್ತವೆ. ಭವತು, ಇದಾನಿಂ ದ್ವಿತೀಯಂ ಶ್ಲೋಕಂ ಲಿಖಂತು. ಪುಸ್ತಕಸ್ಥಾಹಿಯಾ ವಿದ್ಯಾ ಧನಂ ಯದ್ವಾನ್ಯಹಸ್ತಗತಂ. ಪುಸ್ತಕಸ್ಥಾಹಿಯಾ ವಿದ್ಯಾ ಧನಂ ಯದ್ವಾನ್ಯಹಸ್ತಗತಂ. ನೋಪಕುರ್ಯಾ ಜನಸ್ಯೇಹ ಕಾರ್ಯಕಾಲೇ ಹ್ಯುಪಸ್ಥಿತೇ. ನೋಪಕುರ್ಯಾ ಜನಸ್ಯೇಹ ಕಾರ್ಯಕಾಲೇ ಹ್ಯುಪಸ್ಥಿತೇ. ಸುಭಾಷಿತ ರತ್ನ ಸಮುಚ್ಚಯ ಇತಿ ಗ್ರಂಥಾತ್ ಏಷಃ ಶ್ಲೋಕಃ ಉದ್ಧೃತಃ ಅಸ್ತಿ. ಶ್ರೇಯ ಏಕದಾ ಪುನಃ ಪಠತು.
0: ಪುಸ್ತಕ

0: ಅಲೆ ಉಪಸ್ಥಿತೆ ಜನಸ್ಯ ನ ಉಪಕುರ್ಯಾತ್ ಇತಿ ಮುಖ್ಯವಾಕ್ಯಂ. ಕಾರ್ಯಕಾಲೇ ಉಪಯೋಗಸ್ಯ ಸಮಯೇ ಪ್ರಾಪ್ತೆ ಕಸ್ಯಾಪಿ ಜನಸ್ಯ ತೇನ ಉಪಯೋಗಃ ನಾಸ್ತಿ ಇತ್ಯರ್ಥಃ. ಉಪಯೋಗಿಸುವ ಸಮಯ ಬಂದಾಗ ಸಮಯಕ್ಕೆ ಸರಿಯಾಗಿ ಸಿಗದಿದ್ದರೆ ಆ ವಸ್ತುವಿನ ಉಪಯೋಗವೇನು ಎಂದು ಕವಿಯ ಅಭಿಪ್ರಾಯ. ಕಸ್ಯ ಕಸ್ಯ ಉಪಯೋಗಃ ನಾಸ್ತಿ ಇತಿ ಶ್ಲೋಕಸ್ಯ ಪೂರ್ವಾರ್ಧೆ ಅಸ್ತಿ. ಪ್ರಥಮತಃ ಉಪಯೋಗಃ ರಹಿತಃ ವಿಷಯಃ ಕಃ? ಸಂಜಯ ತ್ವಂ ವದ.
1: ಪ್ರಥಮಂ ವಸ್ತು ಯಾ ಪುಸ್ತಕಸ್ಥಾ ವಿದ್ಯಾ ಸಾ ವಿದ್ಯಾ ಕಾರ್ಯಕಾಲೇ ಉಪಸ್ಥಿತೇ ನ ಉಪಕುರ್ಯಾತ್.
0: ಸತ್ಯಂ. ಪಠ್ಯಪುಸ್ತಕೇ ಸ್ಥಿತಾ ವಿದ್ಯಾ ಗುರುಮುಖೇನ ಶ್ರವಣಂ ಕೃತ್ವಾ ಕಿಂತು ಅನಂತರಂ ಸರ್ವಂ ವಿಸ್ಮರತಿ ಚೇತ್ ಸಾ ವಿದ್ಯಾ ಸಕಾಲೇ ಸ್ಮರಣಂ ನಾಭವತಿ ಚೇತ್ ಸಾ ವಿದ್ಯಾ ವಿದ್ಯಾ ಏವ ನಭವತಿ. ತೇನ ಪುಸ್ತಕಸ್ಥೇನ ಜ್ಞಾನೇನ ಕಿಂ ಪ್ರಯೋಜನಂ? ಶ್ರೇಯ, ಉಪಯೋಗಃ ರಹಿತಃ ದ್ವಿತೀಯ ವಸ್ತು ಕಿಂ?
2: ಅನ್ಯ ಹಸ್ತಗತಂ ಯದ್ದನಂ ತತ್ ಕಾರ್ಯಕಾಲೇ ಉಪಸ್ಥಿತೇ ಜನಸ್ಯ ಇಹ ನಾ ಉಪಕುರ್ಯಾತ್.
0: ಸತ್ಯಂ. ಸ್ವಕೀಯ ಧನಂ ವಿಪುಲಂ ಅಸ್ತಿ ಕಿಂತು ಅನ್ಯಾನ್ಯ ಕಾರಣಾತ್ ಋಣರೂಪೇಣ ವಾ ಸಹಾಯ ರೂಪೇಣ ವಾ ಅನ್ಯೇಷಾಂ ದೀಯತೆ ಚೇತ್ ಸ್ವಕೀಯ ಉಪಯೋಗಸ್ಯ ಸಮಯೇ ಪ್ರಾಪ್ತೆ ಸ್ವೀಕರ್ತ ಸಕಾಲೇ ನ ಪ್ರದದಾತಿ ಚೇತ್ ಅಸ್ಮದೀಯಧನೇನ ಕಿಂ ಪ್ರಯೋಜನಂ? ಅತಃ ಪರಹಸ್ತಗತಂ ಗತಂ. ಸಂಜಯ, ಇದಾನಿಂ ಏಕದಾ ಅಸ್ಯ ಶ್ಲೋಕಸ್ಯ ಭಾವಾರ್ಥಂ ಕನ್ನಡೇ ವದತು.
1: ವದಾಮಿ. ಸ್ವಾಧ್ಯಾಯನ ಪ್ರವಚನ ಮಾಡದೆ ಪುಸ್ತಕದಲ್ಲಿ ಮಾತ್ರ ಇರುವ ವಿದ್ಯೆಯು ಮತ್ತು ಸ್ವಾರ್ಜಿತ ಹಣವು ಉಪಕಾರದ ದೃಷ್ಟಿಯಿಂದ ಅನ್ಯರಿಗೆ ಕೊಟ್ಟರೆ ನಮಗೆ ಅದರ ಅವಶ್ಯಕತೆ ಒದಗಿ ಬಂದಾಗ ಹಿಂದೆ ಸಿಗದ ಹಣವು ಅದು ವಿದ್ಯೆಯೂ ಅಲ್ಲ ಹಣವೂ ಅಲ್ಲ, ಇವೆರಡೂ ಊಟಕ್ಕಿಲ್ಲದ ಉಪ್ಪಿನಕಾಯಂತಾಗುವುದು.
0: ಉತ್ತಮಂ. ಇದಾನಿಂ ತೃತೀಯ ಶ್ಲೋಕಂ ಲಿಖಂತು. ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಣೀತ್ವಂ ನಿಯೋಗೋ ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಣೀತ್ವಂ ನಿಯೋಗೋ ಮಠಾಪತ್ಯಂ ಹ್ಯನೃತವಚನಂ ಸಾಕ್ಷಿವಾದಃ ಪರಾನ್ನಂ ಮಠಾಪತ್ಯಂ ಹ್ಯನೃತವಚನಂ ಸಾಕ್ಷಿವಾದಃ ಪರಾನ್ನಂ ಬ್ರಹ್ಮದ್ವೇಷಃ ಖಲಜನರತಿಃ ಪ್ರಾಣಿನಾಂ ನಿರ್ದಯತ್ವಂ ಬ್ರಹ್ಮದ್ವೇಷಃ ಖಲಜನರತಿಃ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೇ ಜನ್ಮ ಜನ್ಮಾಂತರೇಪಿ ಮಾ ಭೂದೇವಂ ಮಮ ಪಶುಪತೇ ಜನ್ಮ ಜನ್ಮಾಂತರೇಪಿ.
1: ಶ್ರೀಮನ್, ಕಸ್ಯ ಗ್ರಂಥಸ್ಯ ಶ್ಲೋಕೋಯಂ?
0: ಶಂಕರಾಚಾರ್ಯಸ್ಯ ಶಿವ ಅಪರಾಧ ಕ್ಷಮಾಪಣ ಇತಿ ಸ್ತೋತ್ರ ಗ್ರಂಥಾತ್ ಏಷಃ ಶ್ಲೋಕಃ ಸ್ವೀಕೃತಃ ಅಸ್ತಿ.
2: ಶ್ರೀಮನ್, ಅಸ್ಯ ಶ್ಲೋಕಸ್ಯ ಮುಖ್ಯ ಕ್ರಿಯಾಪದಂ ಅರ್ಥಸಹಿತಂ ವದತು, ಅನಂತರಂ ವಯಮೇವ ಅರ್ಥಂ ವಕ್ತುಂ ಪ್ರಯತ್ನಂ ಕುರ್ಮಃ.
0: ಭವತು, ವದಾಮಿ. ಪಶುಪತೇ ಇತಿ ಶಿವಂ ಸಂಬುಧ್ಯ ಜನ್ಮ ಜನ್ಮಾಂತರೇ ಅಪಿ ಮಮ ಏವಂ ಮಾ ಭೂತ್ ಇತಿ ಪ್ರಾರ್ಥಯತಿ. ಶಿವನೇ, ಜನ್ಮ ಜನ್ಮಾಂತರದಲ್ಲೂ ಮೂರು ಪಾದಗಳಲ್ಲೂ ಹೇಳಿರುವಂತಹ ಆ ವಿಷಯಗಳು ಅಥವಾ ಸಂಗತಿಗಳು ನನಗೆ ಬರದಿರಲಿ ಎಂದು ಭಕ್ತನು ಪ್ರಾರ್ಥಿಸುವಂತಿದೆ ಈ ಶ್ಲೋಕವು. ಇದಾನಿಂ ಏಕೈಕಂ ವಿಷಂ ಏಕೈಕಃ ವದತು.
1: ಪೌರೋಹಿತ್ಯಂ ಜನ್ಮ ಜನ್ಮಾಂತರೇಪಿ ಮಾ ಭೂತ್, ಜನ್ಮ ಜನ್ಮಾಂತರದಲ್ಲೂ ಪೌರೋಹಿತ್ಯವು ಪ್ರಾಪ್ತವಾಗದಿರಲಿ ಎಂದು ಭಕ್ತನು ಪ್ರಾರ್ಥಿಸುತ್ತಾನೆ. ಶ್ರೀಮನ್, ಕಿಮರ್ಥಮೇವಂ ಪ್ರಾರ್ಥಯತಿ?
0: ಯದ್ಯಪಿ ಪೌರೋಹಿತ್ಯಂ ಪುಣ್ಯಪ್ರದಂ ಕಾರ್ಯಂ ತಥಾಪಿ ಅಧಿಕ ಧನಾಶಯ ದ್ರವ್ಯಾಶಯ ದುರುಪಯೋಗಂ ಕೃತ್ವಾ ಮಂತ್ರಾಣಾಂ ವಿಕ್ರಯಂ ವ್ಯಾಪಾರಂ ಕೃತ್ವಾ ಪಾಪೀಭವಂತಿ, ಅತಃ ಪೌರೋಹಿತ್ಯಮೇವ ಮಾಸ್ತು ಇತಿ ಪ್ರಾರ್ಥಯತಿ. ದ್ವಿತೀಯಂ ಕಿಂ ಮಾ ಭೂತ್ ಇತಿ ಪ್ರಾರ್ಥಯತಿ.
2: ಪಶುಪತೇ ಜನ್ಮ ಜನ್ಮಾಂತರೇ ಅಪಿ ಮಮ ರಜನೀಚರಿತಂ ಮಾ ಭೂತ್ ಇತಿ ಪ್ರಾರ್ಥಯತಿ.
0: ರಜನೀ ನಾಮ ರಾತ್ರಿಃ, ರಾತ್ರಿ ಸಂಚಾರಃ ಅಪಾಯಕರಃ ಭವತಿ, ಅತಃ ಮಾಸ್ತು ಇತಿ ಪ್ರಾರ್ಥಯತಿ. ತೃತೀಯಂ ಕಿಂ?
1: ತೃತೀಯಂ ಗ್ರಾಮಣೀತ್ವಂ ಮಾ ಭೂತ್ ಇತಿ ಪ್ರಾರ್ಥಯತಿ.
0: ಗ್ರಾಮಣೀತ್ವಂ ನಾಮ ಗ್ರಾಮಾಧಿಕಾರಃ. ಅಧಿಕಾರಃ ಅಸ್ತಿ ಚೇತ್ ಅಹಂಕಾರಃ ಉತ್ಕೋಚಸ್ವೀಕಾರಃ ಅರ್ಥಾತ್ ಲಂಚಸ್ವೀಕಾರ ದುರ್ಬುದ್ಧಿಃ ಅನ್ಯಾಯಃ ಪಕ್ಷಪಾತಃ ಪ್ರಸಂಗಃ ಇತ್ಯಾದಯಃ ಬಹವಃ ಪಾಪಕರಃ ದೋಷಾಃ ಸಂಭವಂತಿ, ಅತಃ ತಾದೃಶ ಅಧಿಕಾರಃ ಮಾಸ್ತು ಇತಿ ಪ್ರಾರ್ಥಯತಿ. ಚತುರ್ಥಂ ವದ.
2: ಚತುರ್ಥಃ ನಿಯೋಗಃ.
0: ನಿಯೋಗಃ ನಾಮ ಪರಸೇವಾ. ಪರಸೇವಾ ಪ್ರಸಂಗಃ ಬಹು ಕಷ್ಟಕರಃ. ಸ್ವಾತಂತ್ರ್ಯಂ ವಿನಾ

0: ಸ್ವಾಭಿಮಾನಂ ವಿನಾ ಪರಾರ್ಥ ಜೀವನಂ ಅವಮಾನೇನ ಸದಾ ದುಃಖೀ ಭವೇತ್, ಅತಃ ತಾದೃಶೀ ಜೀವನಸ್ಥಿತಿಃ ಮಾ ಭವತು ಇತಿ ಪ್ರಾರ್ಥಯತಿ. ಅನಂತರಂ ಪಂಚಮಂ ವದತು.
1: ಪಂಚಮಂ ಮಠಾಪತ್ಯಂ.
0: ಹಾ, ಮಠಾಧಿಪತ್ಯಂ ಅಪಿ ಬಹುದೋಷಯುಕ್ತಂ ಏವಂ ಅನೃತವಚನಂ ಅಸತ್ಯವಚನಂ ಅಪಿ ಪಾಪಕರಂ. ಷಷ್ಠಃ ಸಾಕ್ಷೀವಾದಃ. ಸಾಕ್ಷೀಕಥನ ಸಾಕ್ಷೀಕಥನ ಪ್ರಸಂಗ ಅಪಿ ಅಸ್ಮಾಕಂ ಮನಃ ಶಾಂತಿಮೇವ ನಾಶಯತಿ. ಅನ್ಯಾಯಸ್ಯ ಸಾಕ್ಷಿಕಥನ ಸಂದರ್ಭ ಪಾಪಕರಃ ಅಪಿ ಭವತಿ. ಸಪ್ತಮಂ ಪರಾನ್ನಂ. ಪರಾನ್ನಂ ಪ್ರಾಣಸಂಕಟಂ, ಅತಃ ಪರಾನ್ನ ಭೋಜನ ಪ್ರಸಂಗ ಅಪಿ ಜನ್ಮಜನ್ಮಾಂತರೇ ಮಮ ಮಾ ಭವತು ಇತಿ ಭಕ್ತಃ ಪ್ರಾರ್ಥಯತಿ. ಶ್ರೇಯ, ಅಷ್ಟಮಂ ಕಿಂ?
1: ಅಷ್ಟಮಂ ಬ್ರಹ್ಮದ್ವೇಷಃ.
0: ಬ್ರಹ್ಮದ್ವೇಷಃ ನಾಮ ವೈದಿಕ ಧರ್ಮದ್ವೇಷಃ, ತಥೈವ ಬ್ರಾಹ್ಮಣದ್ವೇಷಃ ಅಥವಾ ದೈವದ್ವೇಷ ಪ್ರಸಂಗಃ. ಮಮ ಜನ್ಮಜನ್ಮಾಂತರೇ ಅಪಿ ಮಾ ಭವತು ಇತಿ ಭಕ್ತಃ ಪ್ರಾರ್ಥಯತಿ. ಸಂಜಯ, ನವಮಂ ಕಿಂ ಮಾಸ್ತು ಇತಿ ಪ್ರಾರ್ಥಯತಿ.
1: ನವಮಂ ಪ್ರಾಣಿನಾಂ ನಿರ್ಧಯತ್ವಂ.
0: ಪ್ರಾಣಿನಾಂ ನಿರ್ಧಯತ್ವಂ ರಾಕ್ಷಸಗುಣಃ, ಅತಃ ಪ್ರಾಣಿನಾಂ ನಿರ್ಧಯತ್ವಮಪಿ ಮಮ ಜನ್ಮಜನ್ಮಾಂತರೇ ಮಾ ಭವತು ಇತಿ ಭಕ್ತಃ ಪಶುಮತಿಂ ಶಿವಂ ಪ್ರಾರ್ಥಯತಿ. ಭವತು, ಇದಾನಿಂ ಸಮಯಾತೀತಃ, ಗೃಹೇ ಸಮ್ಯಕ್ ಅಭ್ಯಾಸಂ ಕುರುವಂತು. ಪುನರ್ಮಿಲಾಮಃ.
1: ಧನ್ಯವಾದಃ ಶ್ರೀಮನ್.

0: ಇದುವರೆಗೆ ಸಂಸ್ಕೃತ ಪಾಠದಲ್ಲಿ ಗುರುಗಳಾಗಿ ಭಾಗವಹಿಸಿದವರು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿಜಿ ಮತ್ತು ಶ್ರೇಯಾ ವಿ ನಾಯಕ್. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12
0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
3: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಈ ಸಮಸ್ಯೆಯ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15

0: ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಜಾನೆ ತುಯಾ ಜಾನೆ ಚಿತ್ರಕ್ಕಾಗಿ ಬೆನ್ನಿ ಡಾಯಲ್, ಮೊಹಮ್ಮದ್ ಅಸ್ಲಾಂ ಮತ್ತು ಬ್ಲೇಜ್ ಹಾಡಿರುವ ಗೀತೆ. ಸಾಹಿತ್ಯ ಅಬ್ಬಾಸ್, ಸಂಗೀತ ಎ ಆರ್ ರೆಹಮಾನ್.
1: This is the future, man.

ಈಗ ಕೇಳಿ ಗೋಲ್ಮಾಲ್ ರಿಟರ್ನ್ಸ್ ಚಿತ್ರಕ್ಕಾಗಿ ನೀರಜ್ ಶ್ರೀಧರ್, ಅನ್ವೇಷ, ಆಕೃತಿ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಆಶಿಷ್ ಪಂಡಿತ್.

ಈಗ ಕೇಳಿ ಘಜನಿ ಚಿತ್ರಕ್ಕಾಗಿ ಸುಜೇನ್ ಡಿಮೆಲ್ಲೋ ಹಾಡಿರುವ ಗೀತೆ. ಸಾಹಿತ್ಯ ಪ್ರಸೂನ್ ಜೋಶಿ, ಸಂಗೀತ ಎ ಆರ್ ರೆಹಮಾನ್.

0: ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ. ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
1: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
0: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12
2: ಆಕಾಶವಾಣಿ ಮಂಗಳೂರು.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮನೆಯಂಗಳದ ಒಳಗೆ ಮತ್ತು ಹೊರಗೆ ಬೆಳೆಯಬಹುದಾದ ಹೂಗಿಡಗಳು, ಈ ಕುರಿತು ಕೊಟ್ಟಾರದ ಸೌಜನ್ಯ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರಾತ್ರಿ 8:15 ಟುಡೇ ಇನ್ ಪಾರ್ಲಿಮೆಂಟ್, ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ. 8:30 ಸುಶೀಲೇಂದ್ರ ಕುಡುಪಾಡಿ ಅವರಿಂದ ಭಾಷಣ, ಭಾರತೀಯ ಪ್ರಸಾರ ದಿನ ನೆನಪು ಅವಲೋಕನ. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ 9ನೇ ಸಂಚಿಕೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:30 ಚಿಂತನ, ಗುಂಡಪ್ಪ ಗೌಡ ಬಲ್ಯ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ, ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಧನೇಶ್ವರಿ ಎಚ್ಎ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನ ತರಂಗ CDAC ಜೊತೆ. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ, ಬೆಂಗಳೂರು. 8:30 ಕಾವ್ಯಯಾನ ಭಾಗ 67, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಬೆಳಗ್ಗೆ 8:45 ಹೆಪಟೈಟಿಸ್ ಎ ಅಥವಾ ಜಾಂಡಿಸ್ ರೋಗ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರಕುಲಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಅವರೊಂದಿಗೆ ಸಂದರ್ಶನ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಹನ್ನೊಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಕೆ ಗೋವಿಂದರಾವ್ ಅವರಿಂದ ಹಾಡುಗಾರಿಕೆ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ. 1:20 ಸ್ವರ ಮಾಧುರ್ಯ. ಇನ್ನು ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ, ಸಂಚಿಕೆ 40 ಭಾಗ 2, ಆಸ್ತಿಯ ಹಂಚಿಕೆ, ಸಂಪನ್ಮೂಲ ವ್ಯಕ್ತಿ ವಲ್ಲೀಶ್ ತಂತ್ರಿ, ವಕೀಲರು ಕಾರ್ಕಳ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿಯಲ್ಲಿ ವೃತ್ತಿ ಶಿಕ್ಷಣ ಕುರಿತು ಸಚೇತ್ ಸುವರ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 6:50 ಕೃಷಿರಂಗ, ಕರುವಿನ ಪಾಲನೆ ಕುರಿತು ಅಥಣಿಯ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 7:15 ಪ್ರಾಯೋಜಿತ ಕಾರ್ಯಕ್ರಮ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರಮಿತ್ರ. ಪ್ರಾಯೋಜಕರು

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗ

ಡಾಕ್ಟರ್ ಅಗರ್ವಾಲ್, ಕಣ್ಣಿನ ಆಸ್ಪತ್ರೆ ಮಂಗಳೂರು. ರಾತ್ರಿ 8:15 ಟುಡೇ ಇನ್ ಪಾರ್ಲಿಮೆಂಟ್, ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:30 ಕ್ರೀಡಾಲೋಕ. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇದು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: Then the multifaceted partnership between the two countries. From North Macedonia, she will travel to Romania after concluding her visit. The Madhya Pradesh Assembly passed the Uniform Civil Code Bill on the second day of its monsoon session today amid protests by the opposition. The bill will now be sent to the governor for assent. Once approved, the Uniform Civil Code will come into force in the state. Tribal communities have been kept outside the purview of the law. India Today summoned the Russian Chargé d'Affaires Vladimir Ladanov following the attack on the commercial vessel MV Golden Leo on Sunday. The Ministry of External Affairs said that such attacks undermine the safety, security and stability of the international maritime commerce. In China Open Badminton, India's HS Pranoy's campaign ended in the opening round after losing to Malaysia's Leong Jun Hao in Guangzhou today. Lakshya Sen and Ayush Shetty are the other Indian entries in the men's singles draw. Devika Sehwag lost to Thai player Busanan Ongbam Rungnaphan in the women's singles draw. The benchmark domestic equity indices ended in the negative zone today. The Sensex declined 238 points to close at 77,470. The Nifty lost 51 points to settle at 24,188. And that is the end of this news bulletin.
1: Akashavani Mangaluru. Nama mundina karyakrama Bhakti Geetegalu.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇವತ್ತಿನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ಪುರಂದರರ ಭಕ್ತಿ ರಚನೆಯನ್ನು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ ಪಿ ಜಿ ತಿಲಕ್ ಹಾಡಿರುವ ಗೀತೆ ನಿನ್ನ ದಿವ್ಯ ರೂಪವ ನಾ ನೋಡು.

ಇದುವರೆಗೆ ಕೃಷ್ಣ ಪುರಂದರರ ರಚನೆಯ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಭಾವಿ ಪರೀಕ್ಷಾಸು ಪ್ರಶ್ನಪತ್ರ ಗೋಪ್ಯತಾ ಭಂಗಂ ನಿವಾರಯಿತುಂ ಸಮನ್ವಿತ ಪ್ರಯಾಸಾನಾಂ ಕೃತೆ ಆಹ್ವಾನಂ ವಿಹಿತಂ. ನೀಟ್ ಪ್ರಶ್ನಪತ್ರ ಪ್ರಕಟನ ದೋಷಿಣಾಂ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಪ್ರಶಾಸನಸ್ಯ ದೃಢ ಸಂಕಲ್ಪಃ ಪುನರಾವರ್ತಿತಃ. ವಿಪಕ್ಷಸ್ಯ ವಿರೋಧ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಅದ್ಯ ಸ್ಥಗಿತಂ. ಸಿಕ್ಕಿಂಸ್ಯ ನಾಮಚಿಮಂಡಲೆ ನಿರ್ಮಾಣಾಧೀನಸ್ಯ ಸುರಂಗಸ್ಯ ನಿಪಾತೇನ ಏಕಾದಶ ಜನಾಃ ಮೃತಾಃ, ಬಹವಃ ಸಂಪ್ರತಿ ಅಂತಃ ನಿರುದ್ಧಾಃ ಸಂತಿ. ಆಪತ್ತುದ್ಧಾರ ಕಾರ್ಯಂ ದ್ರುತಗತ್ಯಾ ಪ್ರವರ್ತತೆ. ಭಾರತೋತ್ತರ ಮೆಸೊಡೇನಿಯಾ ದೇಶೌ ವ್ಯಾಪಾರ ವಿಸ್ತಾರಾಯ ತಥಾ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ದೃಢೀಕರ್ತುಂ ಸಹಮತೌ ಅಭವತಾಂ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮುಃ ಇತ್ಯನಯಾ ಸ್ಕಾಪ್ಯೆ ನಗರೆ ಸಮಕಕ್ಷೈಃ ಸಹ ದ್ವಿಪಕ್ಷೀಯ ವಾರ್ತಾ ಚ ವಿಹಿತಾ. ಅಪಿ ಚ ವಾಣಿಜ್ಯಿಕ ಪೋತಂ ಪ್ರತಿ ಸಂಜಾತೇನ ಪ್ರಹಾರೇಣ ಚತುರ್ಣಾಂ ಭಾರತೀಯ ನಾಗರಿಕಾಣಾಂ ನಿಧನಸ್ಯ ಪ್ರಕರಣೆ ಭಾರತೇನ ರೂಸ್ ದೇಶಸ್ಯ ರಾಜದೂತಃ ಆಹೂತಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸತ್ ಭವನಸ್ಯ ಜಿಎಂಸಿ ಬಾಲಯೋಗಿ ಪ್ರೇಕ್ಷಾಗೃಹೆ ಅದ್ಯ ಮಂಗಲ ಮಿಲನ ಇತ್ಯಾಖ್ಯಃ ಎನ್ಡಿಎ ಸಂಸದೀಯ ದಲಸ್ಯ ಉಪವೇಶನಂ ಆಯೋಜಿತಂ. ಅಸ್ಮನ್ ಉಪವೇಶನೆ ಗಠಬಂಧನ ಸಹಯೋಗಿಭಿಃ ಭಾರತಸ್ಯ ಸುದೀರ್ಘಕಾಲಂ ಯಾವತ್ ಸೇವಾರತ ನಿರ್ವಾಚಿತ ಪ್ರಧಾನಮಂತ್ರಿತ್ವಸ್ಯ ಪದಾಲಂಕರಣಾಯ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಭಿನಂದನ ಪ್ರಸ್ತಾವಃ ಪಾರಿತಃ. ವಾರ್ತಾಹರೈಃ ಸಹ ಸಂಭಾಷ್ಯಮಾಣಃ ಸಂಸದೀಯ ಕಾರ್ಯಮಂತ್ರೀ ಕಿರೇನ್ ರಿಜಿಜುಃ ಪ್ರತ್ಯಪಾದಯತ್ ಯತ್ ಉಪವೇಶನಾವಧೌ ಪ್ರಧಾನಮಂತ್ರಿಣಾ ಮೋದಿನಾ ಭವಿಷ್ಯೇ ದೇಶೇ ಸರ್ವಾಸಾಂ ಪರೀಕ್ಷಾಣಾಂ ಪ್ರಶ್ನಪತ್ರ ಪ್ರಕಟನ ರೋಧನಾಯ ಸರ್ವೈಃ ಹಿತಧಾರಕೈಃ ಸಹ ಸಮನ್ವಿತ ಪ್ರಯಾಸಾನಾಂ ಸಮಾಹ್ವಾನಂ ವ್ಯಧಾಯಿ. ಸಹ ಪ್ರಾವೋಚತ್ ಯತ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೇಷು ಲಿಪ್ತಾನಾಂ ಜನಾನಾಮುಪರಿ ದೃಢ ಕಾರ್ಯಾಚರಣಂ ಸಹೈವ ದೇಶಸ್ಯ ಯೂನಾಂ ಹಿತರಕ್ಷಣಾಯ ಸರ್ವಕಾರಸ್ಯ ಪ್ರತಿಬದ್ಧತಾ ಪ್ರಧಾನಮಂತ್ರಿಣಾ ಪುನರಾವರ್ತಿತ. ಪ್ರಧಾನಮಂತ್ರಿಣಾ ನ್ಯಗದ್ಯತ ಯತ್ ಸಾಂಪ್ರತಿಕೆ ನೀಟ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸಂಲಿಪ್ತಾಃ ಸರ್ವೇ ಅಭಿಯುಕ್ತಾಃ ಗೃಹೀತಾಃ.
1: आगे पेपर लीक नहीं होने के लिए सख्ती से जो कदम उठाया गया है उसके बारे में भी प्रधानमंत्री जी ने जानकारी दिया और प्रधानमंत्री जी ने ये भी कहा कि पेपर लीक सिर्फ एक राज्य का मामला नहीं है, सिर्फ केंद्र सरकार का मामला नहीं, दलगत राजनीति का विषय नहीं है, ये देश का विषय है और युवाओं का भविष्य के साथ कोई खिलवाड़ नहीं होने के लिए और खिलवाड़ नहीं करने देने के लिए सख्ती से कदम भी उठाए, सजा भी दे दोषियों को और फिर फुल प्रूफ सिस्टम काम जो अभी कर रहे हैं.

ಆಕಾಶವಾಣಿ ಅವಲೋಕನ ವಿಷಯ ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲನ್ನು ಸಾಧಿಸಿದೆ ದೇಶದ ಮೊಟ್ಟಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ಧತೆಯನ್ನು ಜಗತ್ತಿಗೆ ಸಾರಲಾಗಿದೆ ಉತ್ತರ ರೈಲ್ವೆಯ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ ಇದನ್ನು ವಿನ್ಯಾಸಗೊಳಿಸಿದೆ ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಇಷ್ಟು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿ

ಕುಡಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಪಿಇಎಸ್ಒದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನು ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೂ ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು.
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೆ, 6:37 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರ ಕ್ಷಮಿಸಿ ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು

0: ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
3: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ: ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂಥ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ವಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2,186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ

0: ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಿ

0: ಹಾಕಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನ ಅರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡ್ಲುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಂಗಳೂರಿನ ಕೊಟ್ಟಾರದ ಸೌಜನ್ಯ ಶೆಣಿ ಅವರೊಂದಿಗೆ ಮನೆಯ ಒಳಗೆ ಹಾಗೂ ಹೊರಗೆ ಬೆಳೆಯಬಹುದಾದ ಹೂಗಿಡಗಳು ಈ ವಿಚಾರದ ಕುರಿತಾಗಿ ಸಂದರ್ಶನ. ಸಂದರ್ಶಕರು ರಜನಿ ಭಟ್.
3: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಒಂದು ಮನೆ, ಮನೆಯ ಎದುರು ಸುಂದರವಾದಂತಹ ಹೂದೋಟ. ಆ ಹೂದೋಟದಲ್ಲಿ ಹೂಗಿಡಗಳಲ್ಲಿ ಅರಳಿರುವಂತಹ ಬಗೆ ಬಗೆಯ ಹೂಗಳು, ಅದಕ್ಕೆ ಹಾರಿ ಬರುವಂತಹ ದುಂಬಿ, ಆ ದುಂಬಿಯ ಝೇಂಕಾರ, ಅದು ಹೇರುವಂತಹ ಮಕರಂದ, ಅದೆಲ್ಲೋ ಹೋಗಿ ಅದು ಜೇನಾಗಿ ಪರಿವರ್ತಿಸುವುದು, ಇದೆಲ್ಲ ಕೇಳಲಿಕ್ಕೆ ಎಷ್ಟು ಚಂದ ಅಲ್ಲ. ಅದೇ ಇಂತಹ ಒಂದು ಮನೆ, ಅದಕ್ಕೆ ಸುಂದರವಾದ ಒಂದು ಹೂದೋಟ ಇದ್ದು ತಮ್ಮ ಮನೆ ಸುತ್ತ ಹೂಗಳನ್ನು ಬೆಳೆಸಿ ಅದರಲ್ಲಿ ಬಗೆ ಬಗೆಯ ಹೂಗಳು ಅರಳುವುದನ್ನು ಖುಷಿಯಿಂದಲೇ ಆಸ್ವಾದಿಸುತ್ತಾ ಅದರಲ್ಲಿ ಒಂದು ಸಾರ್ಥಕ ಭಾವ ಕಾಣುವ ಅತಿಥಿ ಈ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ಕೊಟ್ಟಾರದ ಸಮೀಪದ ಸೌಜನ್ಯ ಶೆಣಿ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ರಜನಿ ಅವರೇ.
3: ಈಗ ಹೂದೋಟದ ಬಗ್ಗೆ ಮಾತನಾಡುವಾಗ ಮೇಡಮ್, ತಮ್ಮ ಈ ಒಂದು ಮನೆ ಸುತ್ತಮುತ್ತ ಎಷ್ಟು ಜಾಗ ಇದೆ ಹಾಗೂ ಅದರಲ್ಲಿ ತಾವು ಎಷ್ಟು ಒಂದು ಗಿಡಗಳನ್ನು ಬೆಳೆಸಿದ್ದೀರಿ, ಇದರ ಬಗ್ಗೆ ಹೇಳಿ ಮೇಡಮ್.
4: ಸೊ ನಮ್ಮ ಮನೆ ದುರ್ಗಾಶ್ರಯ ಅಂತ, ಮನೆ ಜಾಗ ಒಂದು 8 ಸೆನ್ಸಸ್ಟು ಜಾಗ ಉಂಟು. ಅದರಲ್ಲಿ 50% ಅಷ್ಟು ಜಾಗ ನಾವು ಮನೆ ಕನ್ಸ್ಟ್ರಕ್ಷನಿಗೆ ಯುಟಿಲೈಸ್ ಮಾಡಿ, ಉಳಿದ 50% ಜಾಗ ಗಾರ್ಡನಿಗೆ ಅಂತೇಳಿ ಸ್ಪೆಷಲೈಸ್ ಆಗಿ ಡಿಸೈನ್ ಮಾಡಿ ನಮ್ಗೆ ಬೇಕಾದಾಗೆ ಮಣ್ಣು ವಾಲ್ ಎಲ್ಲ ಅದಕ್ಕೋಸ್ಕರ ಹಾಕಿಸ್ಕೊಂಡು ಯೂಸ್ ಮಾಡಿದ್ದೇನೆ. ಒಂದು ಮನೆಯಲ್ಲಿ ಒಂದು ಪಾಟ್ಸ್ ಕನ್ಸಿಡರ್ ಮಾಡಿದರೆ 1,000 ಮೇಲೆ ಪಾಟ್ಸ್ ಇರ್ಬೋದು, ಬೇರೆ ಬೇರೆ ಟೈಪ್ ಗಿಡಗಳು. ಕೆಲವು ಗಿಡಗಳು ನೆಲದಲ್ಲೂ ಬೆಳೆಸಿದ್ದೇವೆ. ಸೊ ಇದು ನಂದು ಗಾರ್ಡನ್, ಇದು ಬೇಸಿಕ್

0: ಸ್ಟ್ರಕ್ಚರ್.
1: 1,000 ಗಿಡ ಅಂದ್ರೆ ನಮಗೆ ಒಂದೊಂದು ಪಾಟ್ ಹಾಕಿದಾಗ್ಲೇ ಅದನ್ನು ನೋಡ್ಲಿಕ್ಕೆ ಸಮಯ ಇಲ್ಲ ಅಂತ ಇರುವಂತಹ ಸಂದರ್ಭದಲ್ಲಿ 1,000 ಅಂತ ಹೇಳಿದ್ರೆ ಅದನ್ನು ಎಣಿಸ್ಲಿಕ್ಕೂ ಬಹುಶಃ ನಮಗೆ ಬಹಳಷ್ಟು ಹೊತ್ತುಗೊಳ್ಳಬೇಕು. ಇರಲಿ, ಸಂತೋಷದ ವಿಚಾರ. ಈಗ ನಿಮ್ಮ ಈ ಒಂದು ಗಾರ್ಡನಿಂಗಿನ ಹವ್ಯಾಸ ಇದು ಹೇಗೆ ಆರಂಭವಾಯಿತು, ಇದರ ಬಗ್ಗೆ ಹೇಳಿ.
0: ಗಾರ್ಡನ್ ಹವ್ಯಾಸ ಅಂದರೆ ಇದು ನನ್ನ ಚೈಲ್ಡ್ಹುಡ್ಗೆ ಹೋಗ್ತದೆ. ಆ್ಯಕ್ಚುಲಿ ನನ್ನ ಅಮ್ಮ ತುಂಬ ಗಾರ್ಡನಿಂಗ್ ಮಾಡ್ತಿದ್ರು, ಈಗಿದ್ದೇನೂ ಅಲ್ಲ. ಆ್ಯಕ್ಚುಲಿ ನಮಗೀಗ ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಸಿಗ್ತದೆ, ಪ್ಲಾಂಟ್ಸಿಂದ ಹಿಡಿದು ಮೆಟೀರಿಯಲಿಂದ ಹಿಡಿದು ಎಲ್ಲ ರೆಡಿಮೇಡ್ ಸಿಗ್ತದೆ. ಆಗಿನ ಕಾಲದಲ್ಲಿ ಹಾಗೆಲ್ಲ ಇದ್ದವರ ಮನೆಯಿಂದ ಕಟ್ಟಿಂಗ್ಸ್ ತಂದು ಹಾಗೆ ಬೆಳೆಸ್ಬೇಕಾಗಿತ್ತು. ಸೊ ಅಮ್ಮ ತುಂಬ ಗಾರ್ಡನಿಂಗ್ ಮಾಡ್ತಿದ್ರು, ನಮ್ಮನ್ನು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಿದ್ರು, ನನ್ನ ಮತ್ತು ನನ್ನ ತಂಗಿಯನ್ನು. ಸೊ ಸಣ್ಣದ್ರಿಂದನೇ ನಮಗೆ ಗಾರ್ಡನ್ ಇದ್ದೊಂದು ಅಮ್ಮನಿಗೆ ಹುಚ್ಚಿರುವ ಕಾರಣ ನಮಗೆ ಅದು ಆಗ ಹುಚ್ಚಿಲ್ದಿದ್ರು ಒಂದು ನಾಲೆಜ್ ಇತ್ತು, ನೋಡಿ ನೋಡಿ ಅದು ಅಂದಾಜಿತ್ತು ಏನು ಮಾಡಬೇಕು ಅಂತ ಹೇಳ್ಕೊಂಡು. ಮತ್ತು ವೆಕೇಷನಲ್ಲಿ ಅಜ್ಜಿ ಮನೆಗೆ ಹೋಗುವಾಗ 2 ತಿಂಗಳು ಫುಲ್ ನನ್ನ ಅಜ್ಜಿ ಬೆಳಿಗ್ಗೆ ತೋಟದಲ್ಲಿ ಅಡುಗೆ ಮನೆ ಹಾಗೆ ಕೆಲಸ ಆದರೂ ಸಂಜೆ ಅವರ ಟೈಮ್ ಫುಲ್ ಅವರ ಗಾರ್ಡನಲ್ಲೇ ಮಾಡ್ತಿದ್ರು ಅವ್ರ ಕೆಲಸ. ಸೊ ಇದೆಲ್ಲ ನೋಡ್ಕೊಂಡು

0: ಒಂದು ನಾಲೆಜ್ ಇತ್ತು, ನೋಡಿ ನೋಡಿ ಅದು ಅಂದಾಜಿತ್ತು ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು. ಮತ್ತೆ ವೆಕೇಶನ್ ಅಲ್ಲಿ ಅಜ್ಜಿ ಮನೆಗೆ ಹೋಗುವಾಗ 2 ತಿಂಗಳು ಫುಲ್ ನನ್ನ ಅಜ್ಜಿ ಬೆಳಿಗ್ಗೆ ತೋಟದಲ್ಲಿ ಅಡಿಗೆ ಮನೆ ಹಾಗೆ ಕೆಲಸ ಆದ್ರು, ಸಂಜೆ ಅವರ ಟೈಮ್ ಫುಲ್ ಅವರ ಗಾರ್ಡನ್ ಅಲ್ಲೇ ಮಾಡ್ತಿದ್ರು ಅವ್ರ ಕೆಲಸ. ಸೊ ಇದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ನಮ್ಮದು ಅಂತ ಮನೆ ಆಗುವಾಗ, ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ಕಡಿಮೆ ಟೈಮ್ ಸಿಕ್ತಿತ್ತು. ಸೊ ಒಂದು ಸಣ್ಣ ಸ್ಪೇಸ್ ಅಲ್ಲಿ ಗಾರ್ಡನ್ ಸ್ಪೇಸ್ ಮಾಡ್ಕೊಂಡಿದ್ವಿ. ಮತ್ತೆ 17 ವರ್ಷ MIT ಮಣಿಪಾಲ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ರಿಸೈನ್ ಮಾಡಿಕೊಂಡು, ಮತ್ತೆ ಸೀರಿಯಸ್ ಆಗಿ ರಿಸೈನ್ ಮಾಡಿದ್ದೆ ನನ್ನ ಹಾಬಿಗೋಸ್ಕರ ಒಂದು ರೀಸನ್. ಸೆಕೆಂಡ್ ರೀಸನ್, ಮಗ ಟೀನೇಜ್ಗೆ ಹೋಗುವಾಗ, ಮಕ್ಕಳು ಟೀನೇಜ್ಗೆ ಹೋಗುವಾಗ ಅಪ್ಪ ಇಲ್ಲದ್ರೆ ಅಮ್ಮ ಮನೇಲಿ ಇರಬೇಕು ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಡಬೇಕಾದ್ರೆ. ಸೊ ದಟ್ ಈಸ್ ಒನ್ ಮೋರ್ ಪ್ರಯಾರಿಟಿ. ಆದ ಕಾರಣ ಆ ಟೈಮಿಂದ ಮತ್ತೆ ಸೀರಿಯಸ್ಲಿ ಹಾಬಿ ಅಂತ ತಕ್ಕೊಂಡು ಫುಲ್ ರೀಡಿಸೈನ್ ಮಾಡಿಕೊಂಡು ಗಾರ್ಡನ್ ಅನ್ನ. ಮತ್ತೆ ಅದರದ್ದು ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಸಿಕ್ಕಿದ ಕಾರಣ ಜಾಸ್ತಿ ವೆರೈಟೀಸ್ ಕಲೆಕ್ಟ್ ಮಾಡಿ ಜಾಸ್ತಿ ಟೈಮ್ ಕೊಟ್ಟು ಇಷ್ಟ ತನಕ ನಾನೇ ಅದರಲ್ಲಿ ಕೆಲಸ ಮಾಡ್ತಿದ್ದೇನೆ.
1: ಸಂತೋಷ ಮೇಡಮ್. ಇನ್ನು ಈಗ ತಮ್ಮ ಒಂದು ಹೂದೋಟದಲ್ಲಿ ಯಾವೆಲ್ಲ ಗಿಡಗಳಿವೆ, ಎಷ್ಟೆಲ್ಲ ವೆರೈಟಿಯ ಗಿಡಗಳಿವೆ? 1000 ಅಂತ ಹೇಳಿದಾಗ ಬಹುಶಃ ನಮಗೆ ಅದನ್ನು ಎಷ್ಟೆಲ್ಲ ವೆರೈಟಿ ಇರ್ಬೋದು ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಸರಿ, ಅದನ್ನು ಹೇಳಿ.
0: ಹೂವಿನ ಗಿಡಗಳ ಇಲ್ಲದ್ರೆ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂದರೆ ಅದರಲ್ಲಿ ಮೇನ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತು ನಾನ್ ಫ್ಲವರಿಂಗ್ ಪ್ಲಾಂಟ್ಸ್. ಇನ್ನೊಂದು ಕ್ಲಾಸಿಫಿಕೇಶನ್ ನೋಡೋದಾದರೆ ಇಂಡೋರ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್. ಸೊ ಇಂಥದ್ದು ಎಲ್ಲ ಹೂವಿನ ಗಿಡ, ವೆದರ್ ಇಟ್ಸ್ ಇಂಡೋರ್ ಆರ್ ಔಟ್ಡೋರ್, ಮತ್ತು ಆರ್ನಮೆಂಟಲ್ ಪ್ಲಾಂಟ್ಸ್ ಅಲಂಕಾರಿಕ ಗಿಡಗಳು. ಸೊ ಹೀಗೆ ಬರ್ತದೆ. ಸೊ ಆಲ್ ವೆರೈಟೀಸ್ ಉಂಟು. ಅದಾದಮೇಲೆ ಅಂದರೆ ಸ್ಪೆಷಲ್ ವೆರೈಟೀಸ್, ಎಕ್ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೀವು ಇನ್ವಾಲ್ವ್ ಆದರೆ ಅದರಲ್ಲಿ ಒಳ್ಳೆ ವಿಷಯ ತುಂಬ ಇರ್ತದೆ, ನಿಮ್ಗೆ ಬೇಕಾದರೆ ಕಲಿಬೇಕು ಅಂತ ಇದ್ದರೆ. ಸೊ ಫೇಸ್ಬುಕ್ಕಲ್ಲಿ ಎನ್ರೋಲ್ ಆದ ಮೇಲೆ ತುಂಬ ವಿಷಯ ಕಲೀಲಿಕ್ಕೆ ಸಿಕ್ಕಿತ್ತು, ಎಕ್ಸ್ಪೆಷಲಿ ನಮ್ಮ ಹಾಬಿ ಬಗ್ಗೆ, ಗಾರ್ಡನಿಂಗ್ ಬಗ್ಗೆ. ಸೊ ಅದನ್ನು ನೋಡಿಕೊಂಡು ಮತ್ತೆ ಎಲ್ಲ ಕೆಲವು ಸ್ಪೆಷಲ್ ವೆರೈಟೀಸ್ ಪ್ಲಾಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೀಗೆ ಇಷ್ಟೆಲ್ಲ ವೆರೈಟೀಸ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೇನೆ.
1: ಈಗ ಇದರಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ನೀವು ಬಹಳಷ್ಟು ವೆರೈಟಿಗಳನ್ನು ಹಾಕಿದ್ರಿ ಅಂತ, ಈಗ ಒಂದು ನಮಗೆ ಕೆಲವು ವೆರೈಟಿಗಳನ್ನು ಹೇಳ್ಬೋದಾ? ನಿಮ್ಮ ಒಂದು ಉದ್ಯಾನವನದಲ್ಲಿ ಹೂದೋಟದಲ್ಲಿ ಇರುವಂತಹ ಕೆಲವು ವೆರೈಟಿಗಳನ್ನು ನಮಗೆ ಹೇಳಿ.
0: ಔಟ್ಡೋರ್ ಪ್ಲಾಂಟ್ಸ್ ಕನ್ಸಿಡರ್ ಮಾಡಿದ್ರೆ ನಮ್ಮ ಮಂಗಳೂರಲ್ಲಿ ಸಿಗೋದು ಮೇನ್ಲಿ ರೋಸಸ್ ಮತ್ತೆ ಹೈಬಿಸ್ಕಸ್, ಅದೆಲ್ಲರ ಗಾರ್ಡನ್ ಅಲ್ಲಿ ಇರ್ತದೆ. ಮತ್ತೆ ಬೇರೆ ಫ್ಲವರಿಂಗ್ ಪ್ಲಾಂಟ್ಸ್ ನೋಡಿದ್ರೆ ಯುಫೋರ್ಬಿಯಾ ಅಂತ ಒಂದು ಸೆಕ್ಷನ್ ಮಾಡ್ಕೊಂಡಿದ್ದೇನೆ, ಯುಫೋರ್ಬಿಯಾದು. ಮತ್ತೆ ವಾಟರ್ ಲಿಲೀಸ್ ಇದು ಒಂದು ಸೆಕ್ಷನ್ ಉಂಟು. ಮತ್ತೆ ಗ್ರೌಂಡ್ ಆರ್ಕಿಡ್ಸ್, ಆರ್ಕಿಡ್ಸ್, ಮತ್ತೆ ಕೆಲವು ಅಲಂಕಾರಿಕ ಗಿಡಗಳು ಔಟ್ಡೋರ್ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಡ್ರಾಸಿನ ಮತ್ತೆ ಟ್ರೈಕಲರ್ ಹೈಬಿಸ್ಕಸ್ ಅಂತ ಬರ್ತದೆ ಅಂಥದ್ದು, ಮತ್ತೆ ಫರ್ನ್ಸ್, ಇದೆಲ್ಲ ಔಟ್ಡೋರ್ ಆಗಿ ಉಂಟು. ಇಂಡೋರ್ ಪ್ಲಾಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಆಕ್ಚುಲಿ ಇಂಡೋರ್ ಅಂದರೆ ದೇ ಆರ್ ಶೇಡ್ ಲವಿಂಗ್ ಪ್ಲಾಂಟ್ಸ್, ಇಂಡೋರ್ ಅಂದರೆ ಒಳಗೆ ಬೆಳೆಸುವ ಗಿಡಗಳಲ್ಲ ಅದು. ಸೊ ಅದನ್ನು ಕನ್ಸಿಡರ್ ಮಾಡಿದರೆ ಫೈಲೋಸ್ ಮತ್ತು ಬಿಗೋನಿಯಾಸ್, ಅದರಲ್ಲಿ ಕೇನ್ ಬಿಗೋನಿಯಾಸ್, ರೆಕ್ಸ್ ಬಿಗೋನಿಯಾಸ್, ಇಂಥಗೆಲ್ಲ ಗಿಡಗಳುಂಟು. ಮತ್ತು ಸ್ಪೆಷಲ್ ಪ್ಲಾಂಟ್ಸ್ ಅಂತ ಕನ್ಸಿಡರ್ ಮಾಡಿದರೆ ಹೋಯಾಸ್ ಅಂತ ಉಂಟು, ಮತ್ತು ಸ್ಟ್ಯಾಗ್ ಹಾರ್ನ್ ಫರ್ನ್ಸ್, ಮತ್ತು ಏರ್ ಪ್ಲಾಂಟ್ಸ್, ಮತ್ತು ಪಿಕ್ಚರ್ ಪ್ಲಾಂಟ್ ಅಂತ ಒಂದು ಸಿಗ್ತದೆ. ಸೊ ಅದು ಒಂದು ಉಂಟು. ಮತ್ತೆ ಇನ್ವರ್ಟೆಡ್ ಫರ್ನ್, ಅದು ಉಲ್ಟಾ ಹ್ಯಾಂಗ್ ಮಾಡಿ ಗ್ರೋ ಮಾಡುವಂತ ಫರ್ನ್, ಲೈಕೋಪೋಡಿಯಂ ಅಂತ. ಸೊ ಅಂತದೆಲ್ಲ ಸ್ಪೆಷಲ್ ಪ್ಲಾಂಟ್ಸ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡಿದ್ದೇನೆ.
1: ಆದ್ರೆ ಈಗ ಸಾಮಾನ್ಯ ಒಂದು ನಮ್ಮ ಕರಾವಳಿಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಈ ಬಿಸಿಲಿನ ಸಂದರ್ಭದಲ್ಲಿ ನೀವು ಈ ಗಿಡಗಳನ್ನೆಲ್ಲ ನಿರ್ವಹಣೆ ಹೇಗೆ ಇದರದ್ದು?
0: ಸೊ ಬಿಸಿಲಿನ ಟೈಮ್ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಬರೋದು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ. ಸೊ ನಾನು ಏನು ಮಾತಾಡ್ತಿದ್ದೇನೆ ಇವತ್ತು ಇಟ್ಸ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ಸೊ ಫಸ್ಟಿಗೆ ಯಾರಿಗಾದರೂ ಗಾರ್ಡನ್ ಮಾಡುವಾಗ ಎಲ್ಲನೂ ಸರಿ ಆಗೋದಿಲ್ಲ, ತುಂಬ ಪ್ಲಾಂಟ್ಸ್ ಲೂಸ್ ಮಾಡ್ಬೋದು ಅಥವಾ ಚಂದ ಗ್ರೋ ಆಗದೇ ಇರ್ಬೋದು, ಹಾಗೆಲ್ಲ ಇರ್ತದೆ. ಬಿಸಿಲು ಅಂತಂದು ಹೇಳಿದರೆ ನೀವು ಪ್ಲಾನ್ ಮಾಡುವಾಗಲೇ ಹಾಗೆ ಪ್ಲಾನ್ ಮಾಡ್ಕೊಳ್ಬೇಕು, ಯಾವುದು ಬಿಸಿಲಿಗೆ ಇಟ್ಟರೆ ಒಳ್ಳೆ ಆಗ್ತದೆ ಅಂತ ಗಿಡಗಳನ್ನು ಸನ್ಲೈಟ್ ಇರುವಲ್ಲಿ ಇಟ್ಕೊಳ್ಬೇಕು. ಯಾವುದು ಗಿಡಗಳಿಗೆ ಬಿಸಿಲು ಸೂಟೇಬಲ್ ಅಲ್ಲ ಅಂಥದ್ದು ನಿಮ್ಮ ಮನೆಯಲ್ಲಿ ಶೇಡ್ ಇರುವ ಜಾಗದಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿದರೆ ತುಂಬ ಸುಲಭ ಆಗ್ತದೆ ನಮ್ಮ ಕೆಲಸ. ಅಂದರೆ ವಾಟ್ರಿಂಗಿಗೆ ಸಹ ಅದು ಹೆಲ್ಪ್ ಆಗ್ತದೆ, ಕಡಿಮೆ ವಾಟರ್ ಮಾಡುವ ಪ್ಲಾಂಟ್ಸ್ ಒಂದು ಕಡೆ, ಜಾಸ್ತಿ ವಾಟರ್ ಮಾಡುವ ಪ್ಲಾಂಟ್ಸ್ ಹಾಗೆ. ಬಿಸಿಲಲ್ಲಿರುವ ಪ್ಲಾಂಟ್ಸ್ ಯೂಶ್ವಲಿ ದೇ ಆರ್ ಫ್ಲವರಿಂಗ್ ಪ್ಲಾಂಟ್ಸ್, ಹೆಚ್ಚಾಗಿ ಫ್ಲವರಿಂಗ್ ಪ್ಲಾಂಟ್ಸ್, ಇಲ್ಲದ್ರೆ ಬಾರ್ಡ್ರಲ್ಲಿ ಯೂಸ್ ಮಾಡೋದು ಆರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ, ಅದೆಲ್ಲ ಬಿಸಿಲಲ್ಲಿ ಇಡುವಂಥದ್ದು. ಅದಕ್ಕೆ ಎಷ್ಟು ಬಿಸಿಲು ತಾಗಿದ್ರು ಆ್ಯಕ್ಚುಲಿ ಏನು ಆಗೋದಿಲ್ಲ, ಒಳ್ಳೆ ಆಗಿ ಗ್ರೋ ಆಗ್ತದೆ ಬಿಸಿಲಲ್ಲಿ. ಹೈಬಿಸ್ಕಸ್, ರೋಸಸ್, ಮತ್ತು ಗ್ರೌಂಡ್ ಆರ್ಕಿಡ್ಸ್, ಮತ್ತು ಯುಫೋರ್ಬಿಯಾಸ್, ಅದಕ್ಕೆ ತುಂಬ ಸನ್ಲೈಟ್ ಬೇಕು, ಇಲ್ಲದ್ರೆ ಅದು ಫ್ಲವರ್ ಆಗೋದಿಲ್ಲ. ಮತ್ತೆ ಟ್ಯಾಕೋಮಾಸ್, ಥಾಯ್ ಗಾರ್ಡೇನಿಯಾ ಅಂತ ಬರ್ತದೆ, ಅಂಥದ್ದೆಲ್ಲ ಬಿಸಿಲಲ್ಲಿ ಇಟ್ಟು ತುಂಬ ಸುಲಭದಲ್ಲಿ ಗ್ರೋ ಮಾಡ್ಕೊಳ್ಬೋದು. ಪೋರ್ಟುಲಾಕ ಮತ್ತು ಪರ್ಸಲೇನ್ ಅಂತ, ಅಂದರೆ ನಾವು ಟೇಬಲ್ ರೋಸ್ ಅಂತ ಹೇಳ್ತೇವಲ್ಲ, 10 o'clock ಫ್ಲವರ್ಸ್, ಅದು ಅದೆಲ್ಲ ತುಂಬ ಒಳ್ಳೆ ಆಗ್ತದೆ ಬಿಸಿಲಲ್ಲಿ. ವಾಟರ್ ಲಿಲ್ಲೀಸ್ ಅಂತ ಪ್ಲಾಂಟ್ಸನ್ನೆಲ್ಲ ಬಿಸಿಲಲ್ಲಿಟ್ಟು ಆರಾಮದಲ್ಲಿ ಗ್ರೋ ಮಾಡ್ಕೊಳ್ಬೋದು. ನಮ್ಮ ಟೆಂಪರೇಚರ್ ಆ್ಯಕ್ಚುಲಿ ಏನೂ ಇಲ್ಲ ಕಂಪೇರ್ ಮಾಡಿದರೆ ಟು ನಾರ್ತ್ ಇಂಡಿಯಾ, ಅಂಥ ಟೆಂಪರೇಚರ್ಸಲ್ಲಿ ಗ್ರೋ ಮಾಡಲಿಕ್ಕೆ ಆಗ್ತದೆ ಸುಲಭದಲ್ಲಿ ಈ ಪ್ಲಾಂಟ್ಸನ್ನು. ಬೋಗನ್ ವಿಲಾಸ್,
1: ಈಗ ಒಳಾಂಗಣ ಮತ್ತು ಹೊರಾಂಗಣ ಗಿಡಗಳಿಗೆ ಯಾವ ರೀತಿಯಾದಂತಹ ಪಾಟಿಂಗ್

0: ಮಿಕ್ಸ್ ಮಣ್ಣಿನ ಮಿಶ್ರಣ ಯಾವ ರೀತಿ ಇರಬೇಕಾಗತ್ತೆ?
1: ಸೊ ನಮ್ಮ ಮಂಗಳೂರು ವೆದರಿಗೆ ಹೇಳಬೇಕಾದ್ರೆ ಔಟ್ಡೋರ್ ಪ್ಲಾಂಟ್ಸಿಗೆ ಸ್ಯಾಂಡ್ ಮತ್ತು ಸಾಯಿಲ್ ಮತ್ತು ಕಂಪೋಸ್ಟ್ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. 50% ಸಾಯಿಲ್, 10% ಕಾಂಪೋಸ್ಟ್ ಮತ್ತು 40% ಸ್ಯಾಂಡ್, ಅದು ಹಾಕಲೇಬೇಕಾಗ್ತದೆ ನಮ್ಮ ಮಂಗಳೂರು ಎನ್ವೈರ್ಮೆಂಟಿಗೆ. ಮತ್ತು ಇಂಡೋರ್ ಪ್ಲಾಂಟ್ಸಿಗೆ ಕಂಪೇರ್ ಮಾಡಿದರೆ ಸೇಮ್ ಮಿಕ್ಸ್ಚರ್ ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ಕಾಂಪೋಸಿಷನ್ ಚೇಂಜ್ ಆಗ್ತದೆ. ಸ್ಯಾಂಡ್ ಸ್ವಲ್ಪ ಕಡಿಮೆ ಹಾಕೊಳ್ಬೋದು, ಕಂಪೋಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು. ಇಲ್ಲದ್ರೆ ಇಂಡೋರ್ ಪ್ಲಾಂಟ್ಸಿಗೆ ಏನಂದರೆ ಸ್ವಲ್ಪ ಮಿಕ್ಸ್ಚರ್ ಕಾಂಪೋಸಿಷನ್ ಚೇಂಜ್ ಮಾಡ್ಕೊಳ್ಬೋದು, ರೆಡ್ ಸಾಯಿಲ್ ಮತ್ತು ಸ್ಯಾಂಡ್ ಮತ್ತು ಕಂಪೋಸ್ಟ್ ಹಾಕೊಳ್ಬೋದು. ಇಲ್ಲದ್ರೆ ಕಂಪೋಸ್ಟ್ನ ಮಿಕ್ಸ್ಚರ್ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು, ಇಲ್ಲದ್ರೆ ಕೋಕೋ ಪೀಟ್ ಯೂಸ್ ಮಾಡ್ಬೋದು, ಸ್ಯಾಂಡ್ ವಿತ್ ಕೋಕೋ ಪೀಟ್. ಸಾಯಿಲ್ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಬೆಟರ್. ಇದಲ್ಲದೆ ಬೇರೆ ಮೀಡಿಯಾಸ್ ಆ್ಯಕ್ಚುಲಿ ಸಿಗ್ತದೆ, ಕ್ಲೇ ಬಾಲ್ಸ್ ಮತ್ತು ಪರ್ಲೈಟ್ ಅಂತ. ಪರ್ಲೈಟ್ ಈಸ್ ವೆರಿ ಯೂಸ್ಫುಲ್ ಇಂಡೋರ್ ಪ್ಲಾಂಟ್ಸಿಗೆ, ತುಂಬ ಯೂಸ್ಫುಲ್ ಆಗ್ತದೆ, ತುಂಬ ಪೋರಸ್ ಮಾಡ್ತದೆ ಅದು. ಮತ್ತು ನಿಮ್ಮದು ಸಾಯಿಲ್ ಮತ್ತು ಸ್ಯಾಂಡ್ ಎಲ್ಲ ಇದರಿಂದ ಪಾಟಿಂದ ಹೊರಗೋದ್ರು ಪರ್ಲೈಟ್ ಅದು ಪಾಟಲ್ಲೇ ಉಳ್ಕೊಳ್ತದೆ, ಇಟ್ಸ್ ರೀಯೂಸೆಬಲ್. ಸಿಮಿಲರ್ಲಿ ಕ್ಲೇ ಬಾಲ್ಸ್ ಅಂತ ಸಿಗ್ತದೆ, ಅದು ಸಹ ಹಾಗೆ ಇದರೊಟ್ಟಿಗೆ ಇಂಡೋರ್ ಪ್ಲಾಂಟ್ಸಿಗೆ ಎಕ್ಸ್ಪೆಷಲಿ ಯೂಸ್ ಮಾಡ್ಬೋದು. ಅದನ್ನು ಇದರೊಟ್ಟಿಗೆಲ್ಲ ಮಿಕ್ಸ್ ಮಾಡಿದರೆ ನಿಮ್ಮ ಮಣ್ಣನ್ನು ಅದು ತುಂಬ ಪೋರಸ್ ಮಾಡಿ ನೀರು ಆರಾಮದಲ್ಲಿ ಹೊರಗೆ ಹೋಗಿ ಪಾಟಿಂದ ಮತ್ತೆ ಬೇರ್ ಬೆಳ್ಕೊಳ್ಳಿಕ್ಕೆ ಒಳ್ಳೆ ಸಹಕಾರಿ ಆಗ್ತದೆ ಅದು. ಆ್ಯಕ್ಚುಲಿ ಇದರದ್ದೆರಡು ಮೀಡಿಯಾದ ಮೇನ್ ಅಡ್ವಾಂಟೇಜ್ ಅಂದರೆ ಲೈಟ್ ವೆಯ್ಟ್, 10-inch ಪಾಟ್ ಸಹ ಒಂದು ಕೈಯಲ್ಲೇ ಎತ್ಕೊಳ್ಬೋದು, ಅಷ್ಟು ಲೈಟ್ ವೆಯ್ಟ್ ಆಗ್ತದೆ ಇಂಥ ಮೀಡಿಯಾ ಯೂಸ್ ಮಾಡಿದರೆ. ಔಟ್ಡೋರಿಗೆ ಸಹ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು, ಸ್ಯಾಂಡಿನ ಬದಲು ಪರ್ಲೈಟ್ ಯೂಸ್ ಮಾಡ್ಕೊಳ್ಬೋದು, ಕ್ಲೇ ಬಾಲ್ ಸಹ ಹಾಕೊಳ್ಬೋದು. ಆದರೆ ದೇ ಆರ್ ಎಕ್ಸ್ಪೆನ್ಸಿವ್, ಸ್ವಲ್ಪ ಕಾಸ್ಟ್ಲಿ ನಮ್ಮ ನಾರ್ಮಲ್ ಮೀಡಿಯಾಕ್ಕಿಂತ, ಆದ ಕಾರಣ ನೋಡಿಕೊಂಡು ಯೂಸ್ ಮಾಡ್ಬೋದು.
0: ಈಗ ಇಷ್ಟೆಲ್ಲ ಗಿಡಗಳಿಗೆ ನೀವು ಯಾವ ರೀತಿ ನೀರು ಉಣಿಸ್ತೀರಿ, ಹಾಗೆ ಗೊಬ್ಬರ ಏನು ಹಾಕ್ತೀರಿ, ಇದರ ಬಗ್ಗೆ ಮಾಹಿತಿ ಕೊಡಿ.
1: ಔಟ್ಡೋರ್ ಪ್ಲಾಂಟ್ಸಿಗೆ ಏನು ಮಾಡಬೇಕಂದ್ರೆ ಐದರ್ ಅರ್ಲಿ ಮಾರ್ನಿಂಗ್ ನೀರು ಹಾಕಬೇಕು, ಇಲ್ಲದ್ರೆ ಸಂಜೆ ನೀರು ಹಾಕಬೇಕು, ಇಲ್ಲದ್ರೆ ಎರಡು ಹೊತ್ತು ಸಹ ನೀರು ಹಾಕ್ಬೋದು. ಸೊ ನನ್ನ ಪ್ರಿಫರೆನ್ಸ್ ಒಂದೇ ಸತಿ ನೀರು ಹಾಕೋದು ಟು ಸೇವ್ ಟೈಮ್. ಹಾಕುವಾಗ ಸಮ್ಮರಲ್ಲಿ ಜಾಸ್ತಿ ನೀರು ಹಾಕಬೇಕಾಗ್ತದೆ, ಮಳೆಗಾಲದಲ್ಲಿ ಅವಶ್ಯಕತೆ ಇರಲಿಕ್ಕಿಲ್ಲ. ವಿಂಟರಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎರಡು ಮೂರು ದಿವಸಕ್ಕೊಮ್ಮೆ ಹಾಕಿದ್ರೆ ಸಾಕಾಗ್ತದೆ. ಸೊ ಫರ್ಟಿಲೈಸರ್ ವಿಷಯಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಅದನ್ನ ಪ್ಲಾಂಟ್ ಮಾಡುವಾಗ ಪಾಟ್ಸ್ ಅಲ್ಲಿ ಗ್ರೋ ಮಾಡುವ ಕಾರಣ ಪ್ಲಾಂಟ್ ಮಾಡುವಾಗನೇ ಮಿಕ್ಸ್ ಮಾಡಿ ಹಾಕೊಂಡ್ರೆ ನಮ್ಮ ಎನ್ವೈರ್ಮೆಂಟ್ ಮ್ಯಾಂಗ್ಳೂರ್ ಎನ್ವೈರ್ಮೆಂಟ್ಗೆ ಸಾಯಿಲ್ ಇಸ್ ಅ ಮಸ್ಟ್. ಸಾಯಿಲ್ ಕಂಪಲ್ಸರಿ ಆಗಿ ಯೂಸ್ ಮಾಡಲೇಬೇಕು ಪಾಟಲ್ಲಿ, ಇಲ್ಲದ್ರೆ ಅದರಲ್ಲಿ ನೀರು ಡ್ರೈನ್ ಆಗುದಿಲ್ಲ. ಮತ್ತೆ ನಮ್ಮ ಮಳೆ ತುಂಬ ಇರುವ ಕಾರಣ ಮಳೆಗಾಲದಲ್ಲಿ ಸ್ಯಾಂಡ್ ಹಾಕದಿದ್ರೆ ತುಂಬ ಉಪದ್ರ ಆಗ್ತದೆ. ಸೊ 50% ಸಾಯಿಲ್, 40% ಸ್ಯಾಂಡ್ ಮತ್ತೆ 10% ಏನಾದರೂ ಕಂಪೋಸ್ಟ್ ಅಂತದ್ದೇನಾದರೂ ಹಾಕೊಳ್ಬೋದು ಪ್ಲಾಂಟ್ ಮಾಡುವಾಗಲೇ. ಮತ್ತೆ ಒಂದೆರಡು ಮೂರು ತಿಂಗಳು ಆರು ತಿಂಗಳು ಏನು ಬೇಕಾಗಿರೋದಿಲ್ಲ ಆ್ಯಕ್ಚುಲಿ ಪ್ಲಾಂಟ್ಸಿಗೆ ಒಳ್ಳೆ ಮಣ್ಣಿದ್ರೆ. ಇಲ್ಲದ್ರೆ ಆಫ್ಟರ್ ದಟ್ ತಿಂಗಳಿಗೊಮ್ಮೆ ಏನು ಫರ್ಟಿಲೈಸರ್ ಬೇಕಾದರೂ ಹಾಕೊಳ್ಬೋದು, ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡುವವರು ಅದು ಮಾಡ್ಕೊಳ್ಬೋದು, ಇನ್ಆರ್ಗ್ಯಾನಿಕ್ನವರು ಮಾಡ್ಕೊಳ್ಬೋದು. ಯಾಕಂದರೆ ನಮ್ಮದು ಆರ್ನಮೆಂಟಲ್ ಪ್ಲಾಂಟ್ಸ್, ವಿ ಡೋಂಟ್ ಹ್ಯಾವ್ ಟು ಗೋ ಆರ್ಗ್ಯಾನಿಕ್ಗೆ ಹೋಗಬೇಕು ಅಂತ ಅಂಥದ್ದೇನು ಅವಶ್ಯಕತೆ ಇಲ್ಲ, ಅದು ನಿಮ್ಮದು ಗ್ರೋಯಿಂಗ್ ಮೆಥಡ್. ಇಲ್ಲದ್ರೆ ಇದು ಡೈರೆಕ್ಟ್ ಯೂಸ ಮಾಡ್ಬೋದು, ಫರ್ಟಿಲೈಸರ್ಸ್ ಕ್ರಿಸ್ಟಲ್ ಫಾರ್ಮಲ್ಲಿ ಇಲ್ಲದ್ರೆ ಗ್ರಾನ್ಯೂಲ್ ಫಾರ್ಮಲ್ಲಿ ಇಲ್ಲ ಪೌಡರ್ ಫಾರ್ಮಲ್ಲಿ ಹಾಗೆ ಬರ್ತದೆ. ಸೊ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಶ್ವಲಿ ಮಣ್ಣಿಗೆ ಹಾಗೆ ಮಿಕ್ಸ್ ಮಾಡ್ಬೋದು, ಸಗಣಿ ಗೊಬ್ಬರ ಬೇರೆ ಏನಾದರೂ ವರ್ಮಿ ಕಂಪೋಸ್ಟ್ ಎಲ್ಲ ಯೂಸ್ ಮಾಡೋದಾದ್ರೆ ಮಣ್ಣನ್ನು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಒಂದು ಲೇಯರ್ ಅದರ ಮೇಲೆ ಹಾಕ್ಕೊಂಡು ರೂಟ್ಸಿಂದ ಸ್ವಲ್ಪ ಎವೆ ಹಾಕ್ಕೊಂಡು ಅದನ್ನು ಪುನಃ ಮಿಕ್ಸ್ ಮಾಡಿಡೋದು. ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿರಾದ್ರೆ ಅದು ಪೌಡರ್ ಫಾರ್ಮಲ್ಲಿ ಬರ್ತದೆ, ಇಲ್ಲದ್ರೆ ಗ್ರಾನ್ಯೂಲ್ಸ್ ಫಾರ್ಮಲ್ಲಿ ಬರ್ತದೆ. ಗ್ರಾನ್ಯೂಲ್ಸ್ ಆದರೆ ಒಂದು 10-15 ಡಿಪೆಂಡಿಂಗ್ ಆನ್ ದ ಪಾಟ್ ಸೈಸ್, ಪ್ಲಾಂಟ್ ಸೈಸ್ ಅದೆಲ್ಲ ನೋಡಿಕೊಂಡು 10-15 ಗ್ರಾನ್ಯೂಲ್ಸ್ ಪಾಟ್ನ ಔಟರ್ ಎಜ್ಜಿಗೆ ಹಾಕಬೇಕು, ಗಿಡದ ಹತ್ರ ಹಾಕಬಾರ್ದು. ಅದು ನೀವು ಡೈಲಿ ನೀರು ಹಾಕುವಾಗ ಅದು ಅದರಷ್ಟಕ್ಕೆ ಮೆಲ್ಟ್ ಹಾಕ್ಕೊಂಡು, ಅಂದರೆ ಲಿಕ್ವಿಡ್ ಎಫೈ ಹಾಕ್ಕೊಂಡು ಪ್ಲಾಂಟ್ ವಿಲ್ ಟೇಕ್ ಇಟ್ ಅಪ್ ಸ್ಲೋಲಿ, ಹಾಗೆ ಯೂಸ್ ಮಾಡ್ಬೋದು. ಇಲ್ಲದ್ರೆ ಪೌಡರ್ ಸಿಗ್ತದೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಅದನ್ನು ಯೂಸ್ ಮಾಡ್ತೀರಿ ಅಂತಂದರೆ ಯೂಶ್ವಲಿ ಇಟ್ ಈಸ್ ಲಿಕ್ವಿಡ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಸೊ ಅದನ್ನು ಡೈಲ್ಯೂಟ್ ಮಾಡಿ 1 liter ಒಂದು ಸ್ಪೂನ್ ಮೋಸ್ಟ್ ಆಫ್ ದ ಫರ್ಟಿಲೈಸರ್ಸ್ ಹಾಗೆ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಗಿಡಕ್ಕೆ, ಎಲೆಗಳಿಗೆ, ಸ್ಟೆಮ್ಸಿಗೆಲ್ಲ ಸ್ಪ್ರೇ ಮಾಡಬೇಕು. ಸೊ ಮಿನಿಮಮ್ ತಿಂಗಳಿಗೆ ಒಂದು ಸಲ ಆದರೂ ಮಾಡಬೇಕಾಗ್ತದೆ. ಸೊ ಹೀಗೆ ನಿಮ್ಮದು ಔಟ್ಡೋರ್ ಪ್ಲಾಂಟ್ಸ್ಗೆ ಹೀಗೆ ಫರ್ಟಿಲೈಸರ್ ಮತ್ತು ನೀರು ಹಾಕುವುದು.
0: ಈಗ ಒಂದು ಇಂಡೋರಿಗೆ ಒಳಾಂಗಣ ಗಿಡಗಳಿಗೆ ಅದನ್ನು ಹೇಗೆ ನಾವು ರಕ್ಷಿಸಬೇಕಾಗ್ತದೆ, ಅಂದರೆ ಒಂದು ಬಿಸಿಲಿನ ಇದು ಸ್ವಲ್ಪ ಅದಕ್ಕೆ ಕಡಿಮೆ ಅಲ್ಲ, ಹಾಗಿರುವಾಗ ಅದನ್ನೇನು ಬಿಸಿಲಿಗೆ ತಗೊಂಡೋಗಿ ಇಡಬೇಕಾಗತ್ತಾ, ಸೆಮಿ ಶೇಡಲ್ಲಿ ಇಡಬೇಕಾಗತ್ತಾ, ಪುನಃ ಒಳಗೆ ತಂದಿಡಬೇಕಾಗತ್ತಾ, ಇದರ ಬಗ್ಗೆ ಹೇಳಿ, ಹಾಗೂ ಯಾವ ರೀತಿ ಇದಕ್ಕೆ ನೀರು ಕೊಡಬೇಕು.
1: ಇಂಡೋರ್ ಪ್ಲಾಂಟ್ಸ್ ಹೇಳಿದರೆ ಹೆಚ್ಚಿನವ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮನೆ ಒಳಗೆ ಇಡುವ ಪ್ಲಾಂಟ್ಸ್ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಇಂಡೋರ್ ಪ್ಲಾಂಟ್ಸ್ ಅಂದರೆ ಮನೆ ಒಳಗೆ ಇಡುವಂಥ ಪ್ಲಾಂಟ್ಸ್ ಅಂತ ಅಲ್ಲ, ಆ್ಯಕ್ಚುಲಿ ಅದು ಶೇಡ್ ಲವಿಂಗ್ ಪ್ಲಾಂಟ್ಸ್. ಅದಕ್ಕೆ ತುಂಬ ಕಡಿಮೆ ಬಿಸಿಲು ಬಿಸಿಲು ಬೇಕು. ಬೆಳಿಗ್ಗೆದು ಬಿಸಿಲು ಅಥವಾ ಸಂಜೆದು ಬಿಸಿಲು ಅಂತ ಬಿಸಿಲು ಸಿಕ್ಕಿದ್ರೆ ಅಂತ ಪ್ಲಾಂಟ್ಸ್ ತುಂಬಾ ಒಳ್ಳೆ ಆಗ್ತದೆ.

0: ಒಳಗೆ ಬೆಳೆಯುವುದಿಲ್ಲ ಅಂತ ಹೇಳಿಲ್ಲ, ನಿಮ್ಮ ಮನೆದು ಒಳಗೆ ರೂಮಲ್ಲಿ ದೊಡ್ಡ ವಿಂಡೋಸ್ ವಿತ್ ಪ್ರಾಪರ್ ಸನ್ಲೈಟ್ ಇದ್ರೆ ಬೆಳೀತದೆ. ಮತ್ತೆ ಅದಕ್ಕೆ ಡೈಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ವಾರಕ್ಕೊಮ್ಮೆ, ಅದಕ್ಕೆ ರೆಕಮೆಂಡೆಡ್ ಅಂದರೆ ವಾರಕ್ಕೊಮ್ಮೆ ಅದನ್ನು ನಿಮ್ಮ ಹೊರಗೆ ಸ್ಪೇಸಿಗೆ ತಂದು ಅದಕ್ಕೊಂದು ಫ್ರೆಶ್ ಬಾತ್ ಹಾಗೆ ಕೊಟ್ಟು ಒಂದೇ ಅಲ್ಲಿಟ್ಟು ಮತ್ತೆ ನೀವು ಪುನಃ ಒಳಗೆ ತಗೊಂಡು ಹೋಗ್ಬೋದು. ಹೊರಗೆ ಬೆಳೆಸುವವರಿಗೆ ತುಂಬ ಸುಲಭ ಆ್ಯಕ್ಚುಲಿ. ಅದನ್ನು ನಿಮ್ಮ ಗಾರ್ಡನಲ್ಲಿರುವ ಎಲ್ಲಿ ಬಿಸಿಲು ಕಡಿಮೆ ಬೀಳ್ತದೆ ಅಂದರೆ ಬಿಸಿಲು ಬೀಳ್ಬೇಕು ಅದಕ್ಕೆ, ನಾರ್ಮಲ್ ಮಾರ್ನಿಂಗ್ 10 o'clock ತನಕ ಬಿಸಿಲು, ಇಲ್ಲದ್ರೆ ಸಂಜೆ 3:30 ಮೇಲೆ ಬಿಸಿಲು ಬಿದ್ದರೆ ಅಂಥ ಗಿಡಗಳು ತುಂಬ ಒಳ್ಳೆ ಆಗ್ತದೆ. ಅಂಥ ಸ್ಪೇಸ್ ಇಲ್ಲದಿದ್ರೆ ನಿಮ್ಮ ಗಾರ್ಡನಲ್ಲಿ ಗ್ರೀನ್ ನೆಟ್ ಹಾಕೊಳ್ಬೇಕಾಗ್ತದೆ. ಸೊ ಗ್ರೀನ್ ನೆಟ್ ಹಾಕಿದರೆ ಸ್ವಲ್ಪ ಅಂದರೆ ಶೇಡ್ ಆಗ್ತದೆ, ಆದರೆ ಅಂಥ ಪ್ಲ್ಯಾಂಟ್ಸ್ ಯೂಶ್ವಲಿ ಅದಕ್ಕೆ ಹೀಟ್ ಅಂದರೆ ಆಗೋದಿಲ್ಲ. ಸೊ ನಮ್ಮ ಮ್ಯಾಂಗ್ಳೂರು ಎನ್ವೈರ್ಮೆಂಟಲ್ಲಿ ಸಮ್ಮರಿಗೆ ತುಂಬ ಹೀಟ್ ಡೆವಲಪ್ ಆಗ್ತದೆ ಕಾಂಕ್ರೀಟಿಂದಾಗಿ. ಅದಕ್ಕೆ ಕೆಳಗಿಂದ ವಾಟ್ರಿಂಗ್ ಮಾಡ್ತಾ ಇರಬೇಕು ದಿವಸಕ್ಕೊಂದು 2-3 ಸತ ಗಿಡಕ್ಕಲ್ಲ ಕಾಂಕ್ರೀಟಿಗೆ ತಂಪಿಡ್ಲಿಕ್ಕೆ. ಗಾರ್ಡನಲ್ಲಿ ಕಾಂಕ್ರೀಟ್ ಇಲ್ಲದ ಜಾಗ ಇದ್ರೆ ಅಂದರೆ ಗ್ರೌಂಡ್ ಸ್ಪೇಸ್ ಇದ್ರೆ ಮಣ್ಣಿದ್ರೆ ಅದನ್ನು ಡೈರೆಕ್ಟ್ ಪಾಟ್ಸನ್ನು ಸಹ ಮಣ್ಣಿನ ಮೇಲೆ ಇಟ್ಕೊಂಡು, ಇಲ್ಲದ್ರೆ ಒಂದು ಇಟ್ಟಿಗೆ ಇಟ್ಕೊಂಡು ಆ ಇಟ್ಟಿಗೆ ಮೇಲೆ ಈ ಪಾಟ್ಸನ್ನು ಇಟ್ಟು ಆ ಇಟ್ಟಿಗೆಗೆ ಸಹ ನೀರು ಹಾಕಿದರೆ ಎನ್ವೈರ್ಮೆಂಟ್ ಕೂಲಾಗಿರ್ತದೆ. ಆ್ಯಂಥೋರಿಯಮ್ಸ್ ಎಲ್ಲ ನೀವು ನೋಡಿದರೆ ನಮ್ಮ ಮಂಗಳೂರು ಎನ್ವೈರ್ಮೆಂಟಿಗೆ ಸಮ್ಮರಲ್ಲಿ ಫುಲ್ ಸುಟ್ಟೋದಾಗೆ ಆಗ್ತದೆ ಎಲೆಗಳು ಮತ್ತು ಫ್ಲವರ್ಸ್ ಎಲ್ಲ. ಸೊ ಅದನ್ನೆಲ್ಲ ನೀವು ಒಂದು ಇಟ್ಟಿಗೆ ಮೇಲೆ ಮಣ್ಣಿನ ಮೇಲೆ ಇಟ್ಟಿಗೆ ಮೇಲೆ ಹಾಕಿ ನೀರು ಹಾಕುವಾಗ ಪಾಟ್ಸಿಗೆ ಇಟ್ಟಿಗೆಗೆ ಸಹ ನೀರು ಹಾಕಬೇಕು. ಇಲ್ಲದ್ರೆ ಇಂಡೋರ್ ಪ್ಲಾಂಟ್ಸಿಗೆ ವಾಟ್ರಿಂಗ್ ಅಂತ ಕಂಪೇರ್ ಮಾಡಿದರೆ ಔಟ್ಡೋರ್ ಪ್ಲಾಂಟ್ಸ್ಗಿಂತ ತುಂಬ ಕಡಿಮೆ ನೀರು ಸಾಕಾಗ್ತದೆ. ಜಸ್ಟ್ ಒಂದು ಸ್ಪ್ರೇ ಟಾಪ್ ಟು ಬಾಟಮ್ ಅಷ್ಟು ಸಾಕಾಗ್ತದೆ. ಪಾಟಿನ ಒಳಗೆ ನೀರು ಉಣಿಸ್ಬೇಕು ಅಂತೇಳಿ ಇಲ್ಲ ಡೈಲಿ, ಅದು ವಾರಕ್ಕೆ ಒಂದ್ಸಲ ಕೊಟ್ಟರು ಸಾಕಾಗ್ತದೆ ಇಂಡೋರ್ ಪ್ಲಾಂಟ್ಸಿಗೆ. ಮತ್ತೆ ಫರ್ಟಿಲೈಸರ್ ಇಂಡೋರ್ ಪ್ಲಾಂಟ್ಸಿಗೆ ತುಂಬ ಡೈಲ್ಯೂಟ್ ಮಾಡಬೇಕಾಗ್ತದೆ. ಸ್ಟ್ರಾಂಗ್ ಫರ್ಟಿಲೈಸರ್ಸ್ ಔಟ್ಡೋರ್ ಪ್ಲಾಂಟ್ಸಿಗೆ ಹಾಕಿದಾಗ ಇದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸ್ಪ್ರೇ ಮಾಡೋದಾದರೂ ಗ್ರ್ಯಾನ್ಯೂಲ್ಸ್ ಹಾಕೋದಾದರೂ ಅದಕ್ಕೆ 10 ಹಾಕಿದರೆ ಇದಕ್ಕೆ 2-3 ಸಾಕಾಗ್ತದೆ. ಹಾಗೆ ಡೈಲ್ಯೂಷನ್ ಸಹ ಅದು ನೀವು 50% ಡೈಲ್ಯೂಷನ್ ಮಾಡಿದರೆ ಇದಕ್ಕೆ ಅಂದರೆ ಡಬಲ್ ಮಾಡಬೇಕು, ಡಬಲ್ ನೀರು ಹಾಕಬೇಕು ಔಟ್ಡೋರಿಗೆ. ಎಷ್ಟು ನೀವು ಒಂದು ಲೀಟ್ರಿಗೆ 1 ಸ್ಪೂನ್ ಹಾಕಿದರೆ ಇದಕ್ಕೆ 1 ಲೀಟ್ರಿಗೆ 1/2 ಸ್ಪೂನ್ ಹಾಕಿದರೆ ಸಾಕು ಸ್ಪ್ರೇ ಮಾಡೋದಾದರೆ. ಮತ್ತು ವರ್ಮಿ ಕಂಪೋಸ್ಟ್ ಎಲ್ಲ ಸೇಫ್ ಆ್ಯಕ್ಚುಲಿ ಇಂಡೋರ್ ಪ್ಲಾಂಟ್ಸ್ ಫರ್ಟಿಲೈಸ್ ಮಾಡುವಾಗ, ಯಾಕಂದರೆ ದೇ ಆರ್ ಆರ್ಗ್ಯಾನಿಕ್. ಸೊ ಅದು ಸೇಫ್ ವೇ ಆಫ್ ಫರ್ಟಿಲೈಸಿಂಗ್ ಇಂಡೋರ್ ಪ್ಲಾಂಟ್ಸ್.
1: ಈಗ ತಮ್ಮಲ್ಲಿ ಯಾವೆಲ್ಲ ಒಳಾಂಗಣ ಗಿಡಗಳಿವೆ?
0: ಇಂಡೋರ್ ಪ್ಲಾಂಟ್ಸ್ ಕನ್ಸಿಡರ್ ಮಾಡಿದರೆ ನಮ್ಮನೇಲಿ ಮೇನ್ಲಿ ಬಿಗೋನಿಯಾಸ್ ಉಂಟು, ರೆಕ್ಸ್ ಬಿಗೋನಿಯಾಸ್ ಮತ್ತು ಕೇನ್ ಬಿಗೋನಿಯಾಸ್. ಅದೆರಡಕ್ಕೆ ಕಂಪೇರ್ ಮಾಡಿದರೆ ರೆಕ್ಸ್ ಬಿಗೋನಿಯಾಸ್ ಸ್ವಲ್ಪ ಡೆಲಿಕೇಟ್ ಗ್ರೋ ಮಾಡಲಿಕ್ಕೆ, ಸಮ್ಮರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ. ಕೇನ್ ಬಿಗೋನಿಯಾಸ್ ತುಂಬ ಈಸಿಲಿ ಗ್ರೋ ಆಗ್ತದೆ, ಅದು ಫ್ಲವರಿಂಗ್ ಸಹ ಆಗ್ತದೆ ಕೇನ್ ಬಿಗೋನಿಯಾಸಲ್ಲಿ ಆ್ಯಕ್ಚುಲಿ. ಮತ್ತು ಆಗ್ಲೋನಿಮಸ್ ಸ್ವಲ್ಪ ಉಂಟು. ಮೇನ್ಲಿ ನನ್ನ ಹತ್ರ ಇಂಡೋರ್ ಪ್ಲಾಂಟ್ಸ್ ಇರೋದು ಫರ್ನ್ಸ್ ಮತ್ತು ಫೈಲೋಡೆಂಡ್ರಮ್ಸ್, ತುಂಬ ವೆರೈಟಿ. ಮತ್ತು ಫೋಲಿಯೇಜ್ ಆ್ಯಂಥೋರಿಯಮ್ ಅಂತ ಸಿಗ್ತದೆ, ಅಂದರೆ ಅದರಲ್ಲಿ ಹೂವು ಆಗೋದಿಲ್ಲ, ಹೂವು ಆಗ್ತದೆ ಬಟ್ ಅದರ ಎಲೆನೇ ಚಂದ ನೋಡಲಿಕ್ಕೆ, ಅದಕ್ಕೆ ಫೋಲಿಯೇಜ್ ಆ್ಯಂಥೋರಿಯಮ್ಸ್ ಅಂತ ಹೇಳೋದು. ಮತ್ತು ನಾರ್ಮಲ್ ನಮ್ಮ ಫ್ಲವರಿಂಗ್ ಆ್ಯಂಥೋರಿಯಮ್ಸ್ ನಮ್ಮ ಮಂಗಳೂರಲ್ಲಿ ಅದು ಇಂಡೋರ್ ಪ್ಲಾಂಟೆ, ಅದನ್ನು ಹೊರಗೆ ಬಿಸಿಲಲ್ಲಿ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಆಫ್ರಿಕನ್ ವೈಲೆಟ್ಸ್ ಅಂತ ಉಂಟು ಒಂದು, ಅದೊಂದು ಜಸ್ಟ್ ವೆರೈಟಿಗೆ ಒಂದು 3-4 ಗಿಡಗಳು ಉಂಟಷ್ಟೇ, ತುಂಬ ಡೆಲಿಕೇಟ್ ಪ್ಲಾಂಟ್ಸ್ ಅದು. ಮತ್ತು ಆರ್ಕಿಡ್ಸ್ ಅದು ಪ್ಯೂರ್ಲಿ ಇಂಡೋರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸಹ ಹಾಗೆ ಅಂದರೆ ಒಂದು 11 ಗಂಟೆ ತನಕ ಬಿಸಿಲು ಹಾಗೆಲ್ಲ ಬೇಕಾಗ್ತದೆ. ಸೊ ನಾಟ್ ಪ್ಯೂರ್ಲಿ ಇಂಡೋರ್, ಅಷ್ಟೆಲ್ಲ ಇಂಡೋರ್ ಪ್ಲಾಂಟ್ಸ್ ಉಂಟು. ಮೇನ್ಲಿ ಬಿಗೋನಿಯಾಸ್ ಆ್ಯಂಡ್ ಫೈಲೋಡೆಂಡ್ರಮ್ಸ್ ಮತ್ತು ಫರ್ನ್ಸ್ ಇಂಡೋರ್ ಪ್ಲಾಂಟ್ಸ್ ನನ್ನ ಕಲೆಕ್ಷನಲ್ಲಿ ಇರೋದು.
1: ಈಗ ಒಂದು ಆಂಥೋರಿಯಂ ಅಂತ ಹೇಳುವಾಗ ಅದೊಂದು ಕುತೂಹಲ ಅಂತಲೇ ಹೇಳ್ಬೋದು, ಅದರ ಹೂಗಳು ಸಹ ಬಹಳಷ್ಟು ದಿನಗಳು ಉಳಿಯುತ್ತವೆ, ಅದರ ಬಗ್ಗೆ ಸ್ವಲ್ಪ ಹೇಳಿ.
0: ಆಂಥೋರಿಯಮ್ಸ್ ಫಸ್ಟ್ ಇಂಪಾರ್ಟೆಂಟ್ ಅದರ ಪಾಟಿಂಗ್. ಆ್ಯಂಥೋರಿಯಮಿಗೆ ಮೇನ್ ಏನು ಬೇಕಂದರೆ ತಂಪು ಬೇಕು, ಮತ್ತು ಬೆಳಿಗ್ಗೆದ್ದು ಬಿಸಿಲು ಬೇಕು, ಇಲ್ಲದ್ರೆ ಸಂಜೆದ್ದು ಬಿಸಿಲು ಬೇಕು. ತಂಪಿಲ್ಲದ ಜಾಗದಲ್ಲಿ ಆ್ಯಂಥೋರಿಯಮ್ಸನ್ನು ಬೆಳಿಲಿಕ್ಕಾಗೋದಿಲ್ಲ. ಸೊ ಅದನ್ನು ಮಣ್ಣಿನ ಪಾಟಲ್ಲಿ ಹಾಕಿದರೆ ಪ್ಲಾಸ್ಟಿಕ್ ಪಾಟ್ಗಿಂತ ತುಂಬ ಚೆನ್ನಾಗಿ ಬೆಳ್ಕೊಳ್ತದೆ ಅದು ಕಂಪ್ಯಾರಿಟಿವ್ಲಿ. ಮತ್ತು ಅದರ ಪಾಟಿಂಗ್ ಮೀಡಿಯಾ ಸಹ ನಮ್ಮ ನಾರ್ಮಲ್ ಮಣ್ಣು ಮತ್ತು ಸ್ಯಾಂಡ್ ಮಿಕ್ಸ್ಚರ್ ಎಲ್ಲ ಅದಕ್ಕೆ ಅಷ್ಟು ಸೂಟ್ ಆಗೋದಿಲ್ಲ. ಚಾರ್ಕೋಲ್ ಪೀಸಸ್ ಮತ್ತು ಇಟ್ಟಿಗೆ ಪೀಸಸ್ ಅಂಥದ್ದೆಲ್ಲ ಹಾಕಿ ಸ್ವಲ್ಪ ವರ್ಮಿ ಕಂಪೋಸ್ಟ್ ಅದರ ಮೇಲಿಂದ ಸೈಡಲ್ಲಿ ಹಾಕಿದರೆ ಅಂಥದ್ದು ಅಂದರೆ ಇಟ್ಟಿಗೆ ಇರುವ ಕಾರಣ ಅದು ಫುಲ್ ಮಿಕ್ಸ್ಚರೇ ಕೂಲ್ ಆಗಿರ್ತದೆ. ಸೊ ಅದು ಬೆನಿಫಿಷಿಯಲ್ ಆ್ಯಂಥೋರಿಯಮ್ಸಿಗೆ. ಡೈಲಿ ನೀರು ಹಾಕುವುದು, ಮೀಡಿಯಾ ತುಂಬ ಪೋರಸ್ ಆಗಿರುವ ಕಾರಣ ಅದಕ್ಕೆ ಎಷ್ಟು ನೀರು ಹಾಕಿದ್ರು ಏನಾಗುದಿಲ್ಲ. ಅದಕ್ಕೆ ಫರ್ಟಿಲೈಸರ್ ಮಾತ್ರ ಕಂಪಲ್ಸರಿ, 3 weeks ತಿಂಗಳಿಗೊಮ್ಮೆ ಆದರೂ ಫರ್ಟಿಲೈಸರ್, ಇದರ ಗ್ರಾನ್ಯೂಲ್ಸ್ ಇಲ್ಲದ್ರೆ ಲೀವ್ಸಿಗೆಲ್ಲ ಸ್ಪ್ರೇ ಮಾಡಬೇಕಾಗ್ತದೆ ಹೂ ಇರಬೇಕಾದ್ರೆ. ಅದಕ್ಕೆ ಶೇಡ್ಕ್ಕಿಂತ ಜಾಸ್ತಿ ನಾನು ಹೇಳಬೇಕಂದ್ರೆ ತಂಪು ಇಂಪಾರ್ಟೆಂಟ್ ಅದೇ.
1: ಸರಿ, ಈಗ ಇಷ್ಟೆಲ್ಲ ಗಿಡಗಳಿವೆ, ಇದೆಲ್ಲ ಗಿಡಗಳನ್ನು ಎಲ್ಲಿಂದ ತರ್ತೀರಿ ನೀವು, ಹಾಗೂ ಅದನ್ನು ನೀವು ಬೇರೆಯವರಿಗೆ ಕೊಡ್ತೀರಾ, ಇದರ ಬಗ್ಗೆ ಹೇಳಿ.
0: ಗಿಡಗಳನ್ನು ತರೋದಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ 11 ವರ್ಷದ ಹಿಂದೆ ಲೋಕಲ್ ನರ್ಸರಿಯಿಂದನೇ ಶುರು ಮಾಡ್ಕೊಂಡದ್ದು. ಒಂದು ಲೋಕಲ್ ನರ್ಸರಿಗೆ ಹೋಗಿ ವಾರ ವಾರ ಸಂಡೇ ಸಂಡೇ ಅಲ್ಲಿ ಹೋಗಿ ಏನ್ ಗಿಡ ಬಂದಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಶುರು ಮಾಡ್ಕೊಂಡದ್ದು. ಒಂದು 5-6 ವರ್ಷ ಹೀಗೆ ಕಂಟಿನ್ಯೂಸ್ ಹೋಗಿ ಏನೆಲ್ಲ ಸಿಗ್ತದೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ

0: ಫೇಸ್ಬುಕ್ ಅಂತ ಆದ ಮೇಲೆ ತುಂಬಾ ಇನ್ಫಾರ್ಮೇಶನ್, ಮತ್ತೆ ಅದರಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಉಂಟು, ಅಲ್ಲಿ ಗಿಡಗಳು ಮಾರ್ಲಿಕ್ಕೆ ಹಾಕ್ತಾರೆ. ಮತ್ತೆ ತುಂಬಾ ಗ್ರೂಪ್ಸ್ ಉಂಟು, ಈಚ್ ವೆರೈಟಿ ಆಫ್ ಪ್ಲಾಂಟ್ಸ್ಗೆ ಬೇರೆ ಬೇರೆ ಗ್ರೂಪ್ಸ್ ಉಂಟು. ಸೊ ಅಲ್ಲಿ ಸೆಲ್ಲರ್ಸ್ ನಾವು ಸೇಲಿಗೆ ಹಾಕ್ತಾರೆ, ಕೆಲವು ಗ್ರೂಪ್ಸ್ ಅಲ್ಲಿ ವಾರಕ್ಕೊಮ್ಮೆ, ಕೆಲವು ಗ್ರೂಪ್ ಅಲ್ಲಿ ಡೈಲಿ. ಹಾಗೆ ಈಗ ಯೂಶ್ವಲಿ ಆನ್ಲೈನೇ ಕಲೆಕ್ಟ್ ಮಾಡುದು, ಬಿಕಾಸ್ ತುಂಬಾ ಬೇಕಾದ ವೆರೈಟೀಸ್ ಇಲ್ಲಿ ಮಂಗಳೂರು ಲೋಕಲ್ ನರ್ಸರೀಸ್ ಅಲ್ಲಿ ಅವೈಲೇಬಲ್ ಇಲ್ಲ. ಒನ್ ನರ್ಸರಿಯಲ್ಲಿ ಅವೈಲೇಬಲ್ ಉಂಟು, ಅವ್ರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಉಂಟು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಇಲ್ಲಿ ತರ್ಸ್ಕೊಳ್ತಾರೆ ಹೇಳಿದ್ದನ್ನ, ಇಲ್ಲದ್ರೆ ಎಲ್ಲ ಕಲೆಕ್ಷನ್ ಈಗ ಆನ್ಲೈನ್ ಇಂದನೆ. ಆದ್ರೆ ಆನ್ಲೈನ್ ನಾನು ಹೇಳುವಾಗ ಕೇರ್ಫುಲ್ ಆಗಿರ್ಬೇಕು. ಒನ್ ಪಾಯಿಂಟ್ ಏನಂದ್ರೆ, ತುಂಬಾ ಮೋಸ ಹೋಗುವ ಚಾನ್ಸಸ್ ಇರ್ತದೆ ಬೇರೆ ಬಿಸ್ನೆಸ್ ಅಲ್ಲಿ. ಆನ್ಲೈನ್ ಬಿಸ್ನೆಸ್ ಅಂದ್ರೆ ಹೇಗೆ ಚೀಟ್ ಮಾಡುವ ಜನ ಇರ್ತಾರೆ, ಇದ್ರಲ್ಲೂ ಇರ್ತಾರೆ. ಸೊ ನಿಮ್ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡು ಯಾರು ಸುಟೇಬಲ್ ಸೆಲ್ಲರ್ಸ್, ಇಲ್ಲದ್ರೆ ಒಬ್ರು ಸೆಲ್ಲರ್ ಇವ್ರು ಒಳ್ಳೆ ಇದ್ದಾರ, ಯಾರ ಹತ್ರ ಆದ್ರೂ ರಿವ್ಯೂ ತಕ್ಕೊಂಡು ಬೈ ಮಾಡ್ಬೋದು. ಇಲ್ಲದ್ರೆ ಏನ್ ಮಾಡ್ಬೇಕಂದ್ರೆ, ರಿಸ್ಕ್ ಫ್ಯಾಕ್ಟರ್ ಇಟ್ಕೊಂಡು ಕಡಿಮೆ ಅಮೌಂಟ್ ಫಸ್ಟ್ ಹಾಕಿ, ಒಂದು 500 ರೂಪಾಯಿ ಎಷ್ಟಾದರೂ ಹಾಕಿ ತರಿಸ್ಕೊಳ್ಬೇಕು ಗಿಡಗಳನ್ನು. ಸೊ ಅದೊಂದು ಕೇರ್ಫುಲ್ ಇರಬೇಕಾಗ್ತದೆ ಆನ್ಲೈನಲ್ಲಿ. ಅದು ಬಂದು ಬಿಟ್ಟರೆ ಆನ್ಲೈನಲ್ಲಿ ನಿಮಗೆ ಏನು ಬೇಕಾದರೂ ಇಲ್ಲಿಗಿಂತ ಮಾರ್ಕೆಟ್ಗಿಂತ ಲೋಕಲ್ ಮಾರ್ಕೆಟ್ಗಿಂತ ಜಾಸ್ತಿ ವೆರೈಟೀಸ್ ಸಿಗ್ತದೆ ಆನ್ಲೈನಲ್ಲಿ. ನಂಬಿಸ್ತಾರೆ ನಮ್ಮನ್ನ, ಆದರೆ ತುಂಬ ಜಾಗ್ರತೆ ಇರಬೇಕಾಗ್ತದೆ ಆನ್ಲೈನಲ್ಲಿ. ಸೊ ಖಾಲಿ ಗಿಡಗಳಲ್ಲ, ಗಿಡಗಳು ಬರದಿದ್ರೆ ಅದು ಒಂದು ಪಾಯಿಂಟ್, ಅವ್ರು ದುಡ್ಡು ತಕೊಂಡ ಮೇಲೆ ದುಡ್ಡು ತಕೊಳ್ಳದೆ ಯಾರು ಕಳಿಸೋದಿಲ್ಲ. ಅದರ ಮೇಲೆ ನಮ್ಮ ಅಕೌಂಟ್ ಸೆಕ್ಯೂರಿಟಿ ನಾವು ನೋಡಬೇಕಾಗ್ತದೆ. ಸೊ ಟ್ರಸ್ಟೆಡ್ ಸೆಲ್ಲರ್ಸ್ ಒಂದೆರಡು ಮೂರು ಜನರ ಹತ್ರ ಕೇಳಿಕೊಂಡು ಬೈ ಮಾಡಿದರೆ ಬೆಟರ್, ಇಲ್ಲದ್ರೆ ಇನ್ವೆಸ್ಟ್ ಲೆಸ್ ವೆನ್ ಯು ಆರ್ ಬೈಯಿಂಗ್ ಆನ್ಲೈನ್.
1: ತುಂಬ ಉತ್ತಮ ಮಾಹಿತಿ ಕೊಟ್ರಿ. ಆಮೇಲೆ ತಾವು ಈ ಗಿಡಗಳನ್ನು ಕೊಡ್ತೀರಾ ಯಾರಿಗಾದರೂ, ಯಾವ ರೀತಿ ಕೊಡ್ತೀರಿ? ಯಾಕಂದರೆ ಮನೆಯಲ್ಲಿ ಇದ್ದುಕೊಂಡು ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ನೀವು ಖರೀದಿ ಮಾಡ್ತೀರಿ, ಅದೇ ರೀತಿ ನೀವು ನಿಮ್ಮ ಗಿಡಗಳನ್ನು ಯಾವ ರೀತಿ ಕೊಡ್ತೀರಿ?
0: ಗಿಡಗಳು ಕೊಡೋದಂದ್ರೆ ಒಂದು ಸ್ವಾಪ್ ಅಂತ ಒಂದು ಮಾಡ್ಕೊಳ್ತೇವೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ನಮ್ಮ ಹತ್ರ ಯಾವುದಿಲ್ಲ ಅವ್ರ ಹತ್ರ ತಕ್ಕೊಳ್ಳೋದು, ಅವ್ರ ಹತ್ರ ಇಲ್ಲದನ್ನು ನಾವು ಕೊಡೋದು. ನಿಮ್ಮ ಕಲೆಕ್ಷನ್ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಅದೊಂದು ಬೆಸ್ಟ್ ವೇ. ಸೊ ಅದು ಲೋಕಲಿಯೇ ಮಾಡಬೇಕು ಅಂತೇಳಿಲ್ಲ, ಲೋಕಲಿ ತುಂಬ ಫ್ರೆಂಡ್ಸ್ ಇದ್ದಾರೆ ಹೀಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವವರು. ನಾವು ಆನ್ಲೈನ್ ಸಹ ನೀವು ಹೀಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ನಿಮ್ಮ ಗಿಡಗಳನ್ನು. ಯಾಕಂದರೆ ಇಲ್ಲಿ ಸಿಗುವಂಥ ಗಿಡಗಳು ಕೆಲವು ನಾರ್ತ್ ಇಂಡಿಯನ್ ಸೈಡಲ್ಲಿ ಇಲ್ಲರೆ ಬೇರೆ ಸ್ಟೇಟ್ಸಲ್ಲಿ ಸಿಗೋದಿಲ್ಲ, ನಮ್ಮ ಮಂಗಳೂರಲ್ಲಿ ಸಿಗುವಂಥದ್ದು. ಅಥವಾ ಮಂಗಳೂರಲ್ಲಿ ಸಿಕ್ಕಿದ್ರೆ ಕೆಲವೊಮ್ಮೆ ಮಂಗಳೂರು ನರ್ಸರೀಸಲ್ಲಿ ಇಂಥ ಗಿಡಕ್ಕೆ ರೇಟ್ ತುಂಬ ಕಡಿಮೆ ಇರ್ತದೆ ಆನ್ಲೈನ್ ಪ್ರೈಸ್ಗಿಂತ. ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ನಿಮ್ಮ ಫ್ರೆಂಡ್ಸ್ ಹತ್ರ, ಇಲ್ಲದ್ರೆ ಸೇಲ್. ಸೇಲ್ ಅಂದರೆ ಎಕ್ಸ್ಟ್ರಾ ಏನು ಮನೇಲಿ ಬೆಳೀತದೆ ಬಿಸಾಡೋದು ಕಡಿಮೆ, ಕಟ್ಟಿಂಗ್ಸಿಂದ ಹಿಡಿದು ಇಲ್ಲದ್ರೆ ಅದನ್ನು ಪ್ರೊಪಗೇಟ್ ಮಾಡಿಕೊಂಡು ಸೇಲ್ ಮಾಡ್ತೇನೆ. ಒಂದು ಸಣ್ಣ ಕಸ್ಟಮರ್ ಲಿಸ್ಟ್ ಅಂತ ಮಾಡ್ಕೊಂಡಿದ್ದೇನೆ ನಂದೇ. ಸೊ ಅವರಿಗೆ ಪಿಕ್ಚರ್ಸ್ ಮತ್ತು ಪ್ರೈಸ್ ಪೋಸ್ಟ್ ಮಾಡಿ ಅವ್ರ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ನಮ್ಮದು ಹಸಿರು ಬುಟ್ಟಿ ಅಂತ ಒಂದು ಗ್ರೂಪ್ ಉಂಟು, 8 ಇಯರ್ಸ್ ಓಲ್ಡ್ ಗ್ರೂಪ್. ಆ ಗ್ರೂಪ್ ಏನಂದರೆ ಸೆಲ್ಲ ಗ್ರೂಪ್ ಅಲ್ಲ ಅದು, ಆ್ಯಕ್ಚುಲಿ ಅದು ಹಾಬಿಸ್ಟ್ ಗ್ರೂಪ್. ಎಲ್ಲರೂ ಹೀಗೆ ಹಾಬಿಸ್ಟ್, ಒಂದು ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡೋಕೆ ಒಂದು 5-6 ಜನ ಇದ್ದರು, ಈಗ ಒಂದು 15 ಜನ ಸೆಲ್ಲರ್ಸ್ ಇದ್ದಾರೆ ಅದರಲ್ಲಿ ಹಾಬಿಸ್ಟ್, ಎಲ್ಲ ಎಜುಕೇಟೆಡ್ ಪ್ರೊಫೆಷನಲ್ಸ್. ಅವರೆಲ್ಲ ಪ್ರೊಪಗೇಟ್ ಮಾಡಿದ ಪ್ಲಾಂಟ್ಸ್ ನಾವು ವರ್ಷಕ್ಕೊಮ್ಮೆ ಅದರಲ್ಲಿ ಆನ್ಲೈನ್ ಸೇಲ್ ಅಂತ ಮಾಡ್ತೇವೆ.
1: ಈಗ ತಮ್ಮ ಒಂದು ಹುದೋಟದಲ್ಲಿ ಸ್ಪೆಷಲ್ ಪ್ಲಾಂಟ್ಸ್ಗಳು ಇವೆ ಅಂತ ಆಗ ಹೇಳಿದ್ರಿ, ಅದರ ಬಗ್ಗೆ ಹೇಳಿ ಮೇಡಮ್.
0: ಓಕೆ, ಸ್ಪೆಷಲ್ ಪ್ಲಾಂಟ್ಸ್ ಲಿಸ್ಟ್ ನೋಡಿದ್ರೆ ಒಂದು ಸ್ಟಾಗ್ ಹಾರ್ನ್ ಫರ್ನ್ ಅಂತ, ಅದು ಆಕ್ಚುಲಿ ತೆಂಗಿನ ಮರದಲ್ಲೆಲ್ಲ ಬೆಳೆದಿರ್ತದೆ, ಅಲ್ಲಿಂದ ತೆಗೆದು ನಾವಿಲ್ಲಿ ಪಾಟ್ಸ್ ಅಲ್ಲಿ ಬೆಳೆಸಲಿಕ್ಕೆ ನೋಡುದು. ಇಲ್ಲದ್ರೆ ತೆಂಗಿನ ಚಿಪ್ಪಲ್ಲೇ ಅದನ್ನು ಕಟ್ಟಿ ಪುನಃ ಮನೆಯಲ್ಲಿ ಬೆಳೆಸಲಿಕ್ಕೆ ನೋಡ್ತೇವೆ ಒಂದದು. ಮತ್ತೆ ಲೈಕೋಪೋಡಿಯಂ ಅಂತ, ಇದೊಂದು ಇನ್ವರ್ಟೆಡ್ ಫರ್ನ್. ಇದು ನಾರ್ಮಲ್ ಪ್ಲಾಂಟ್ ಮಾಡಿದಾಗೆ ಪ್ಲಾಂಟ್ ಮಾಡಿದ್ರೆ ಅದು ಗ್ರೋ ಆಗುದಿಲ್ಲ, ಯಾಕಂದ್ರೆ ಅದು ಮರದಲ್ಲಿ ಹ್ಯಾಂಗ್ ಆಗಿರೋದು. ನಾರ್ತ್ ಈಸ್ಟ್ ಸೈಡ್ ಇಂದ ತಗೊಳ್ಬೇಕಾಗ್ತದೆ, ಇದು ಉಲ್ಟಾ ನೆಡ್ಬೇಕು ತಲೆ ಕೆಳಗಾಗಿ, ಹಾಗೆ ನೆಟ್ರೆ ಮಾತ್ರ ಅದು ಬೆಳೆಯುವುದು, ಇಲ್ಲದ್ರೆ ಅದು ಒಳ್ಳೆ ಆಗುದಿಲ್ಲ.
1: ಅದನ್ನ ಯಾವ ರೀತಿ ನೆಡ್ತೀರಿ ಅಂತ?
0: ಅದನ್ನ ನೆಡದು ಮೇನ್ಲಿ ಇದು ಈ ಲೈಕೋಪೋಡಿಯಂಗೆ ಕೊಕೊನಟ್ ಚಿಪ್ ಅಂತ ಸಿಗ್ತದೆ, ಇಲ್ಲದ್ರೆ ಕೊಕೊನಟ್ ಹಸ್ಕ್. ಅದಕ್ಕೆ ಸ್ವಲ್ಪ ಅಂದ್ರೆ ಅದು ತುಂಬಾ ನೀರು ಆದ್ರೆ ಅದು ಡಿಟೋರಿಯೇಟ್ ಬೇಗ ಆಗ್ಬೋದು ಹಸ್ಕ್. ಸೊ ಅದಕ್ಕೆ ಮಿಕ್ಸ್ ಮಾಡಿ ಒಂಚೂರು ಚಾರ್ಕೋಲ್ ಪೀಸಸ್ ಇಲ್ಲ ಕ್ಲೇ ಬಾಲ್ಸ್ ಅಂತ ಒಂದು ಮೀಡಿಯಾ ಸಿಗ್ತದೆ, ಲೈಟ್ ವೈಟ್ ಮೀಡಿಯಾ, ಅದನ್ನ ಯೂಸ್ ಮಾಡಿ ಪ್ಲಾಂಟ್ ಮಾಡ್ಬೋದು. ಪಾಟ್ಗೆ ನಿಮ್ದು ಕೆಳಗಿಂದ ಒಂದು ಸ್ವಲ್ಪ ದೊಡ್ಡ ಬಟ್ಟೆ ಮಾಡ್ಕೊಳ್ಬೇಕು, ಮತ್ತೆ ಈ ಗಿಡನ ಅದರೊಳಗೆ ಹಾಕಿ ಸಪೋರ್ಟಿಗೆ ಇದು ಮೇಲಿಂದ ಮೀಡಿಯಾ ಫಿಲ್ ಮಾಡಬೇಕಾಗ್ತದೆ. ಹ್ಯಾಂಗಿಂಗ್ ಅಲ್ಲಿ ಹಾಕಿದ್ರೆ ತುಂಬಾ ಚಂದ ಬರ್ತದೆ, ಶೇಡ್ ಅಲ್ಲಿ ಇಡಬೇಕಾಗ್ತದೆ, ಅದು ಏರ್ ಫ್ಲೋ ಜಾಸ್ತಿ ಇರುವಲ್ಲಿ ಶೇಡ್ ಅಲ್ಲಿ ಇದನ್ನು ಇಡಬೇಕಾಗ್ತದೆ. ವಾಟ್ರಿಂಗ್ ಎಲ್ಲ ನೋ ಪ್ರಾಬ್ಲಮ್, ಡೈಲಿ ಅದನ್ನೊಂದ್ಸತಿ ವೆಟ್ ಮಾಡುವುದು ಮೀಡಿಯಾನ. ಮತ್ತೆ ಹೋಯಾಸ್ ಅಂತ ಒಂದು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಉಂಟು, ಇಲ್ಲಿ ಸ್ವಲ್ಪ ಕಾಣಲಿಕ್ಕೆ ಕಡಿಮೆ, ಅದು ಕಲೆಕ್ಟರ್ಸ್ ಹತ್ರ ಉಂಟು ಮಂಗಳೂರಲ್ಲಿ. ಹೋಯಾಸ್ ಸೇಮ್ ಅದು ಒಂಥರ ಆರ್ಕಿಡ್ ಆಗಿ ಅಂತ ಹೇಳ್ಬೋದು, ಬಟ್ ಕ್ರೀಪರ್ ಹಾಗೆ ಗ್ರೋ ಆಗ್ತದೆ. ಇದು ಕ್ರೀಪರ್ ಹಾಗೆ ಸಹ ಗ್ರೋ ಮಾಡ್ಕೊಳ್ಬೋದು, ನೀವು ಅದನ್ನು ಕಟ್ಟಿ ಒಂದು ಪೋಲಿಗೆ ಇಲ್ಲದ್ರೆ ಹ್ಯಾಂಗಿಂಗ್ ಪಾಟಲ್ಲಿ ಆಗಿ ಹ್ಯಾಂಗಿಂಗ್ ಆಗಿ ಸಹ ಗ್ರೋ ಮಾಡ್ಲಿಕ್ಕೆ ಆಗ್ತದೆ. ಸೊ ಹೋಯಾಸಿಗೆ ಸಹ ಮೇನ್ಲಿ ಅದಕ್ಕೆ ರೂಟ್ಸ್ ತುಂಬ ಕಡಿಮೆ, ಅಂದ್ರೆ ಮಣ್ಣಿನ ಒಳಗೆ ಹೋಗುವ ರೂಟ್ಸ್ ತುಂಬ ಕಡಿಮೆ. ಆರ್ಕಿಡ್ಸ್ ಹಾಗೆ ಅದರಲ್ಲಿ ಸ್ಟೆಮ್ ಫುಲ್ ರೂಟ್ಸ್ ಬರ್ತಾ ಇರ್ತದೆ ಸಣ್ಣ ಸಣ್ಣದು. ಸೊ ಮೀಡಿಯಾ ತುಂಬ ಪೋರಸ್ ಆಗಿರ್ಬೇಕು, ಅಗೇನ್ ಮಿಕ್ಸ್ಚರ್

0: ಆಫ್ ಕೋಕೋನಟ್ ಹಸ್ಕ್, ಚಾರ್ಕೋಲ್, ಪರ್ಲೈಟ್ ಅಂತ ಒಂದು ಮೀಡಿಯಾ ಸಿಗ್ತದೆ, ಅದನ್ನು ಹಾಕುವುದು, ಅಥವಾ ಕ್ಲೇ ಬಾಲ್ಸ್ ಹೀಗೆದ್ದು ಮೀಡಿಯಾ ಹಾಕಿ ಜಸ್ಟ್ ಅದು ಪ್ಲಾಂಟ್ ಇಟ್ಕೊಳ್ಳಿಕ್ಕೆ, ಅದು ಸಪೋರ್ಟಿಗೆ ಮಾತ್ರ ಪ್ಲಾಂಟಿಗೆ, ಮತ್ತೇನು ಮಾಡೋದಿಲ್ಲ. ಇದು ನಾವು ಹಾಕುವ ಮೀಡಿಯಾ, ಅದಕ್ಕೆ ನೀವೇನು ಅದಕ್ಕೆ ಕೊಡ್ತೀರಿ ಅದೆಲ್ಲ ಹೊರಗಿಂದ ಕೊಡಬೇಕು. ಸೇಮ್ ಆರ್ಕಿಡ್ಸ್ ಆಗಿ ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಸ್ಪ್ರೇ ಮಾಡಬೇಕಾಗ್ತದೆ ಎಲೆಗೆ ಮತ್ತು ಸ್ಟೆಮ್ಸಿಗೆ. ಹೂ ಕೊಡ್ತದೆ, ವ್ಯಾಕ್ಸ್ ಟೈಪ್ ಹೂ ಇರ್ತದೆ, ಅದು ಒಂದು ವಾರ ಉಳಿತದೆ ಹೂ. ಅದು ಹೆಚ್ಚಾಗಿ ಆ ಹೂಗಳಿಗೆ ಒಂದು ಫ್ರಾಗ್ನೆನ್ಸ್ ಉಂಟು, ಸೊ ತುಂಬ ಅದರ ಮೇಲೆ ನೀವು ದುಂಬಿ ಇರುವೆಗಳು ತುಂಬ ಬರ್ತದೆ ಅದರಲ್ಲಿ. ಹನಿ ಟೈಪ್ ಒಂದು ನೆಕ್ಟರ್ ಬರ್ತದೆ, ಟೇಸ್ಟ್ ಮಾಡಿದರೆ ಅದು ಹನಿ ಹಾಗೆ ಉಂಟು ಆ್ಯಕ್ಚುಲಿ, ಹೂಯಾ ಫ್ಲವರ್ ಇದು ನೆಕ್ಟರ್. ಸೊ ಇದು ಒಂದು ಸ್ಪೆಷಲ್ ಟೈಪ್ ಆಫ್ ಪ್ಲಾಂಟ್ಸ್. ಮತ್ತು ಪಿಕ್ಚರ್ ಪ್ಲಾಂಟ್ ಅಂತ ಒಂದು ಪ್ಲಾಂಟ್ ಉಂಟು, ಕಾರ್ನಿವೋರಸ್ ಪ್ಲಾಂಟ್, ಅದು ಮಾಂಸಾಹಾರಿ ಸಸ್ಯ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಿರ್ತದೆ, ನಾವು ಸೈನ್ಸಲ್ಲೆಲ್ಲ 8th-9th ಸ್ಟ್ಯಾಂಡರ್ಡ್ ಇರುವಾಗ ನಮಗೆ ಟೆಕ್ಸ್ಟ್ ಬುಕ್ಸಲ್ಲಿ ಇತ್ತಿದ್ರ ವಿಷಯ ಆ್ಯಕ್ಚುಲಿ. ಇದರಲ್ಲಿ ಏನಂದರೆ ಎಲೆಗಳು ಬರ್ತದೆ, ಆ ಎಲೆಗಳು ತುದಿಯಲ್ಲಿ ಒಂದು ಹೂಜಿ ಹಾಗೆ, ಒಂದು ಆ ಗಿಡದ ಹೂ ಅಂತ ಕನ್ಸಿಡರ್ ಮಾಡ್ಬೋದು, ಒಂದು ಹೂಜಿ ಟೈಪ್ ಒಂದು ಪಾರ್ಟ್ ಬರ್ತದೆ, ಅದಕ್ಕೆ ಒಂದು ಕ್ಯಾಪ್ ಆಗಿರ್ತದೆ. ಸೊ ಅದರೊಳಗೆ ಏನಾದರೂ ಇನ್ಸೆಕ್ಟ್ಸ್ ಬಿದ್ದರೆ ಅದು ಕ್ಯಾಪ್ ಕ್ಲೋಸ್ ಆಗ್ತದೆ. ಸೊ ಆ ಗಿಡಕ್ಕೆ ಆ ನ್ಯೂಟ್ರಿಯನ್ಸ್ ಅಂದರೆ ಅದೇ, ಅದೇನು ತಿಂತದೆ ಅದೇ ನ್ಯೂಟ್ರಿಯನ್ಸ್ ಅದಕ್ಕೆ. ಸೊ ಇದನ್ನು ಸಹ ಶೇಡಲ್ಲಿ ಇಡಬೇಕಾಗ್ತದೆ ನಮ್ಮ ವೆದರಲ್ಲಿ. ಇದೆಲ್ಲ ಆ್ಯಕ್ಚುಲಿ ನಾರ್ತ್ ಈಸ್ಟಲ್ಲಿ ಮೌಂಟೇನ್ಸಲ್ಲೆಲ್ಲ ಸಿಗುವ ಪ್ಲಾಂಟ್ಸ್, ಇದೆಲ್ಲ ಆನ್ಲೈನೇ ಬೈ ಮಾಡಬೇಕಾಗ್ತದೆ. ಇನ್ನೊಂದು ಸ್ಪೆಷಲ್ ವೆರೈಟಿ ಪ್ಲಾಂಟ್ ಕಾಮನ್ ಇಲ್ಲದ್ದು ಮಂಗಳೂರಲ್ಲಿ ಅಂದರೆ ಏರ್ ಪ್ಲಾಂಟ್ಸ್. ಸೊ ಏರ್ ಪ್ಲಾಂಟ್ಸ್ ಅಂತ ಹೆಸರು ಹೇಳಿದ ಹಾಗೆ ಅದಕ್ಕೆ ಏನು ಬೇಡ, ಮೀಡಿಯಾ ಯಾವ ಪಾಟು ಬೇಡ, ಏನು ಬೇಡ. ಜಸ್ಟ್ ನಿಮ್ಮ ಮನೆಯಲ್ಲಿ ಎಲ್ಲಿ ಗಾಳಿ ತುಂಬ ಉಂಟು, ಎಲ್ಲಿ ಬಿಸಿಲಿಲ್ಲ, ಅಲ್ಲಿ ಅದನ್ನು ಶೇಡಲ್ಲಿ ಹ್ಯಾಂಗ್ ಮಾಡಿದರೆ ಆಯಿತು. ಹ್ಯಾಂಗ್ ಮಾಡಿದರೂ ಆಗ್ತದೆ, ಇಲ್ಲದ್ರೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಮೇಲೆ ಇಟ್ಟರೂ ಆಗ್ತದೆ. ಅದಕ್ಕೆ ಏನು ಮೀಡಿಯಾ ಬೇಕು ಅಂತೇಳಿಲ್ಲ. ಆದರೆ ಮಂಗಳೂರು ವೆದರಲ್ಲಿ ವಾಟರ್ ಸ್ಪ್ರೇ ಸಮ್ಮರಲ್ಲಿ ಅಂತೂ ಡೈಲಿ ಮಾಡಬೇಕಾಗ್ತದೆ. ಜಸ್ಟ್ ಸ್ಪ್ರೇ ಮಾಡಬೇಕು ಅದಕ್ಕೆ, ಜಸ್ಟ್ ಲೀವ್ಸ್ ವೆಟ್ ಮಾಡಲಿಕ್ಕೆ, ಅದರ ಬುಡ ವೆಟ್ ಮಾಡಬಾರ್ದು. ಬುಡ ವೆಟ್ ಮಾಡಿದರೆ ಅದು ಕೊಳ್ತು, ಲೀವ್ಸ್ ಎಲ್ಲ ಬಿದ್ದು ಗಿಡ ಹಾಳಾಗ್ತದೆ. ಸೊ ಡೈಲಿ ವೆಟ್ ಮಾಡಬೇಕು ಇದು ಲೀವ್ಸನ್ನು. ಆರ್ಕಿಡ್ ಫರ್ಟಿಲೈಸರ್ಸ್ ನೀವು ಆರ್ಕಿಡ್ಗೆ ಸ್ಪ್ರೇ ಮಾಡುವಾಗ ಅಂಥದ್ದು ಏನಾದರೂ ಡೈಲ್ಯೂಟ್ ಫರ್ಟಿಲೈಸರ್ ಸ್ಪ್ರೇ ಮಾಡ್ಬೋದು. ಅಂದರೆ ನಾನು ಹೇಳೋದಂದ್ರೆ ಇದು ಫರ್ಟಿಲೈಸರ್ಸ್ ಅದೇ ಯೂಸ್ ಮಾಡಬೇಕು ಅಂತೇಳಿ ಇಲ್ಲ. ನಿಮ್ಮ ಮನೇಲಿ ಸಿಗೋದು ಆನಿಯನ್ ಪೀಲ್ ಫರ್ಟಿಲೈಸರ್, ಬನಾನಾ ಪೀಲ್ ಫರ್ಟಿಲೈಸರ್ ಏನು ಯೂಸ್ ಮಾಡ್ತೀರಿ ಅದನ್ನೇ ಡೈಲ್ಯೂಟ್ ಮಾಡಿ ಇಂಥ ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ಬೋದು. ಡೈಲ್ಯೂಷನ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಏರ್ ಪ್ಲಾಂಟ್ಸ್ ಇದು ಮತ್ತು ಅದೇ ಇದೇ ನ್ಯೂಟ್ರಿಯನ್ಸ್ ಇದು ಮೀಡಿಯಾ ಬೇಡ ಅದಕ್ಕೆ. ತುಂಬ ವೆರೈಟಿ ಆಫ್ ಏರ್ ಪ್ಲಾಂಟ್ ಸಿಗ್ತದೆ, ಅದರಲ್ಲಿ ಹೂಸ ಆಗ್ತದೆ ವರ್ಷಕ್ಕೊಮ್ಮೆ. ಅದನ್ನು ಆ್ಯಕ್ಚುಲಿ ಮೌಂಟಿಂಗಿಗೆ ನೀವು ಡ್ರಿಫ್ಟ್ ವುಡ್ ಮೇಲೆ ಸಹ ಮೌಂಟ್ ಮಾಡ್ಬೋದು, ಮರಕ್ಕೆ ಸಹ ಕಟ್ಬೋದು. ಹಾಗೆ ತುಂಬ ಸಣ್ಣದು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ವೆರೈಟೀಸ್ ಆಫ್ ಏರ್ ಪ್ಲಾಂಟ್ಸ್ ತುಂಬ ಸಣ್ಣದು. ಸೊ ಯಾವ್ದ್ರದ್ದು ಅದ್ರ ಮೇಲೆ ಇಲ್ಲ, ಗ್ಲಾಸ್ ಜಾರ್ನ ಒಳಗಿಟ್ಟು ಡಿಸ್ಪ್ಲೇ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ ವೈಸ್ ಹೇಗೆ ಸಹ ಡಿಸ್ಪ್ಲೇ ಮಾಡ್ಬೋದು. ಅದರ ಬುಡ ಅಂತೂ ಸೇಫ್ಲಿ ಇಟ್ಕೊಳ್ಬೇಕು, ಬುಡ ಕೊಳಿಬಾರ್ದು, ಅಷ್ಟೇ ಜಾಗ್ರತೆ ಮಾಡ್ಬೇಕು ಏರ್ ಪ್ಲಾಂಟ್ಸ್.
1: ಈಗ ಜಲಸಸ್ಯಗಳು ಅಂತ ಹೇಳಿದ್ರೆ ಎಷ್ಟು ವಿಧದ ಜಲಸಸ್ಯಗಳು ತಮ್ಮಲ್ಲಿ ಇವೆ?
0: ಸ್ಟಾರ್ಟ್ ಮಾಡುವಾಗ ಜಲಸಸ್ಯಗಳು ಎಲ್ಲ ಟೈಪ್ ಕಲೆಕ್ಟ್ ಮಾಡ್ತಿದ್ದೆ 10 ಇಯರ್ಸ್ ಮೊದಲು. ವಯಸ್ಸು ಆಗ ಕೈಯಲ್ಲಿ ಇತ್ತು ವಯಸ್ಸು, ಈಗ ವಯಸ್ಸು ಕೈ ಕೊಡ್ತದೆ. ಸೊ ಈಗ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡು ಮಾಡಿಕೊಂಡು ಈಗ ಜಸ್ಟ್ ಲೋಟಸ್ ಒಂದು 3 ವೆರೈಟಿ ಉಂಟು, ಮತ್ತು ವಾಟರ್ ಲಿಲ್ಲಿ 30 ಪಾಟ್ ಇದ್ದದ್ದು ಈಗ 8 ಪಾಟಿಗೆ ರೆಡ್ಯೂಸ್ ಮಾಡ್ಕೊಂಡಿದ್ದೇನೆ. ಕಾಮನ್ ಫ್ಲೋಟಿಂಗ್ ಪ್ಲಾಂಟ್ಸ್ ಒಂದು 2-3 ವೆರೈಟಿ ಉಂಟು, ವಾಟರ್ ಕ್ಯಾಬೇಜ್ ಮತ್ತು ಮೊಸಾಯಿಕ್ ಪ್ಲಾಂಟ್ಸ್, ಅಜೋಲಾ ಅಂಥದ್ದೆಲ್ಲ ಸಣ್ಣ ವೆರೈಟೀಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಉಂಟು.
1: ಈಗ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನು ಯಾವ ರೀತಿ ನಿರ್ವಹಣೆ ಕಷ್ಟ ಇದೆಯಾ ಅಥವಾ ಸುಲಭವ?
0: ವಾಟರ್ ಲಿಲ್ಲೀಸ್ ಮತ್ತು ಲೋಟಸ್ ಕಂಪೇರ್ ಮಾಡಿದರೆ ವಾಟರ್ ಲಿಲ್ಲೀಸ್ ತುಂಬ ಸುಲಭ ಗ್ರೋ ಮಾಡಲಿಕ್ಕೆ. ವಾಟರ್ ಲಿಲ್ಲೀಸಲ್ಲಿ 2 ವೆರೈಟೀಸ್ ಬರ್ತದೆ ಕಾಮನ್ಲಿ, ಅದಕ್ಕಿಂತ ಜಾಸ್ತಿ ವೆರೈಟೀಸ್ ಬರ್ತದೆ. ಕಾಮನ್ ವೆರೈಟೀಸ್ ಹಾರ್ಡಿ ಮತ್ತು ಟ್ರಾಪಿಕಲ್ ಅಂತ. ನಮ್ಮ ವೆದರಿಗೆ ಟ್ರಾಪಿಕಲ್ ವೆರೈಟಿ ತುಂಬ ಸೂಟೆಬಲ್, ಹಾರ್ಡಿಗೆ ಸ್ವಲ್ಪ ಕೋಲ್ಡ್ ವೆದರ್ ಬೇಕಾದ ಕಾರಣ ಇಲ್ಲಿ ಹೂವಾಗೋದು ತುಂಬ ಕಡಿಮೆ, ವರ್ಷಕ್ಕೆ 1-2 ಸಲ ಹೂವಾಗುವುದು. ಸೊ ಟ್ರಾಪಿಕಲ್ ವೆರೈಟೀಸ್ ಗ್ರೋ ಮಾಡಿಕೊಂಡ್ರೆ ಅದು ಪಾಟಿಂಗಿಗೆ ಸಹ ತುಂಬ ಈಸಿ. ಅದನ್ನೊಂದು ಸಣ್ಣ 4-ಇಂಚ್ ಪಾಟಿಂದ ಹಿಡಿದು 8-ಇಂಚ್ ಪಾಟ್, 12-ಇಂಚ್ ಪಾಟ್, 1 ಫೀಟ್ ಟಬ್ ಅಥವಾ ಅದಕ್ಕಿಂತ ದೊಡ್ಡದು ಜಾಗದಲ್ಲಿ ಸಹ ಗ್ರೋ ಮಾಡ್ಬೋದು. ಅಥವಾ ಎಷ್ಟು ಸಣ್ಣ ಜಾಗ ಇದ್ರೂ ವಾಟರ್ ಲಿಲ್ಲೀಸ್ ಆರಾಮದಲ್ಲಿ ಗ್ರೋ ಮಾಡ್ಬೋದು. ಅದಕ್ಕೆ ಏನ್ ಮೇನ್ ಬೇಕಂತ ಹೇಳಿದ್ರೆ ಸನ್ಲೈಟ್ ಮಾತ್ರ. ಸೊ ಅದನ್ನ ಪಾಟ್ ಮಾಡುವಾಗ ಬೇಸಿಕ್ ಬಾಟಮ್ ಲೇಯರ್ ಗೊಬ್ಬರ ಹಾಕೊಳ್ಬೇಕು. ಪ್ರಿಫರೇಬಲಿ ಈಗೆಲ್ಲ ಹೈಬ್ರಿಡ್ ಸಿಗುವ ಕಾರಣ ವಾಟರ್ ಲಿಲ್ಲೀಸ್, ಪ್ರಿಫರೇಬಲಿ ವರ್ಮಿ ಕಂಪೋಸ್ಟ್, ಅದಿಲ್ಲ ಅಂದ್ರೆ ಏನಾದ್ರೂ ತುಂಬಾ ಓಲ್ಡ್ ಕೌಡಂಗ್ ಅದ್ರ ಮೇಲೆ ಟಾಪ್ ಅಪ್ ಮಾಡ್ಬೇಕು ಟಬ್ಬಿನ. ಅಥವಾ ನೀವೇನ್ ಪಾಟ್ ಯೂಸ್ ಮಾಡ್ತೀರಿ ಅದು 70% ಫಿಲ್ ಆಗುವ ತನಕ ಸಾಯಿಲ್ ಮಿಕ್ಸ್ ಯೂಸ್ ಮಾಡ್ಬೇಕು. ಗಾರ್ಡನ್ ಸಾಯಿಲ್ ಸಹ ಯೂಸ್ ಮಾಡುವುದು, ಕ್ಲೇ ಸಾಯಿಲ್ ಅಂತ ಹೇಳ್ತಾರೆ. ಕ್ಲೇ ಸಾಯಿಲ್ ಬೇಕು ಅಂತೇಳಿ ಇಲ್ಲ ಆ್ಯಕ್ಚುಲಿ, ನಮ್ಮ ಗಾರ್ಡನ್ ರೆಡ್ ಸಾಯಿಲ್ ಅನ್ನು ಏನು ಮಿಕ್ಸ್ ಮಾಡದೆ ಅದಕ್ಕೆ ಅದನ್ನು ಹಾಕೊಳ್ಬೇಕು, ಕಲ್ಲುಗಳನ್ನೆಲ್ಲ ತೆಗೆದು ಅದನ್ನು ಹಾಕೊಳ್ಬೇಕು. ಮತ್ತೆ ಉಳಿದ 30% ನೀರಿಗದು ಜಾಗ, ಸೊ ನೀರು ತುಂಬಿಸ್ಕೊಡು. ಸೊ ಇದನ್ನು ಪ್ಲಾಂಟ್ ಮಾಡಿ ಫಸ್ಟ್ ಅದನ್ನು ಮಿಕ್ಸ್ಚರ್ ರೆಡಿ ಆದಮೇಲೆ ಮಧ್ಯದಲ್ಲಿ ಒಂದು ಸಣ್ಣ ಗುಂಡಿ ಹಾಗೆ ಮಾಡಿ ರೂಟ್ಸ್ ಅನ್ನು ಅದರ ಒಳಗೆ ಹಾಕಿ, ನಿಮ್ಮ ಪ್ಲಾಂಟ್ ಇದ್ದು ಅಥವಾ ಟ್ಯೂಬರ್ ನೀವು ತಗೊಂಡಿದ್ರೆ ಟ್ಯೂಬರ್ ಸಹ ಹಾಗೆ ಪ್ಲಾಂಟ್ ಮಾಡೋದು, ಸೇಮ್ ಮೆಥಡ್. ಜಾಗ್ರತೆ ಏನು ಮಾಡಬೇಕಂದ್ರೆ ಆ ಲೀವ್ಸ್ ಮಣ್ಣಿನ ಒಳಗೆ ಹೋಗಬಾರ್ದು. ಆ ಲೀವ್ಸ್ ಬರುವ ಜಾಗ ಕ್ರೌನ್ ಅಂತ ಕರಿತೇವೆ, ಅದು ಮಣ್ಣಿನ ಒಳಗೆ ಹೋಗಬಾರ್ದು. ಸೊ ಅದನ್ನು ಸ್ವಲ್ಪ ಮೇಲಿಟ್ಟು ಪ್ಲಾಂಟ್ ಮಾಡಿ ಮತ್ತೆ ನೀರು ತುಂಬಿಸಬೇಕು ಸೈಡಿಂದ.

0: ಮೀಡಿಯಾ ಡಿಸ್ಟರ್ಬ್ ಮಾಡದೆ ಸೈಡಿಂದ ನೀರು ತುಂಬಿಸ್ಕೊಳ್ಬೇಕು. ಬೇಕಾದರೆ ಒಂದು ಲೇಯರ್ ಸ್ಯಾಂಡ್ ಹಾಕೊಳ್ಬೋದು ಟಾಪಲ್ಲಿ. ಸ್ಯಾಂಡ್ ಹಾಕೋದು ಮೇನ್ ಅಡ್ವಾಂಟೇಜ್ ಅಂದರೆ ಆಲ್ಗೆ ಗ್ರೋ ಸ್ವಲ್ಪ ಕಡಿಮೆ ಆಗ್ತದೆ. ಲೋಟಸ್ ಸೇಮ್ ಮೆಥಡಲ್ಲಿ ಗ್ರೋ ಮಾಡೋದು. ಇದು ಮಿಕ್ಸ್ಚರ್ ಉಂಟಲ್ಲ, ವರ್ಮಿ ಕಂಪೋಸ್ಟ್ ಮತ್ತು ಸಾಯಿಲ್ ಮಿಕ್ಸ್ಚರ್, ಅದು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕಾಗ್ತದೆ. ಲೇಯರ್ಕ್ಕಿಂತ ಮಿಕ್ಸ್ ಮಾಡಿ ಯೂಸ್ ಮಾಡಿದರೆ ಲೋಟಸ್ ಬೆಟರ್ ಗ್ರೋ ಆಗ್ತದೆ. ಒಂದು ಪ್ರಾಬ್ಲಮ್ ಅಂದರೆ ವಾಟರ್ ಲಿಲಿ ಯಾಕೆ ಈಸಿ ಅಂತ ಹೇಳ್ತೇನೆ ಅಂದರೆ ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡಿದರೆ ಸಾಕು ವಾಟರ್ ಲಿಲೀಸ್. ಲೋಟಸ್ ಹಾಗೆ ಅಲ್ಲ, ಯೂಶ್ವಲಿ ವರ್ಷಕ್ಕೆ ಒಂದು ಮಿನಿಮಮ್ 2-3 ಸಲ ರಿಪೋರ್ಟ್ ಮಾಡಬೇಕಾಗ್ತದೆ. ಅದು ಡೈರೆಕ್ಟ್ ಪ್ಲಾಂಟ್ ಮಾಡುವ ಕಾರಣ ಲೋಟಸನ್ನು ಟಬ್ಬಲ್ಲಿ ತುಂಬ ಭಾರ. ವಾಟರ್ ಲಿಲಿ ಆದರೆ ನೀವು ಸಣ್ಣ ಪಾಟಲ್ಲಿ ಹಾಕಿ ಗ್ರೋ ಮಾಡಿದರೆ ಅದನ್ನು ದೊಡ್ಡ ಪಾಟೊಳಗೆ ಮುಳುಗಿಸಿದರೆ ಜಸ್ಟ್ ಆ ಸಣ್ಣ ಪಾಟನ್ನು ಎತ್ತಿ ರಿಪೋರ್ಟ್ ಮಾಡ್ಬೋದು, ತುಂಬ ಸುಲಭ. ಮೈಕ್ರೋ ಲೋಟಸ್ ಅಂತ ಸಿಗ್ತದೆ, ಅದು ಸಣ್ಣ ಪಾಟಲ್ಲಿ ಗ್ರೋ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಜನರಲ್ ಕಂಪ್ಯಾರಿಸನ್ ನೋಡಿದರೆ ಟ್ರಾಪಿಕಲ್ ವಾಟರ್ ಲಿಲೀಸ್ ಆರ್ ಬೆಟರ್ ದೆನ್ ಲೋಟಸ್.
1: ಸರಿ, ಈಗ ಇಷ್ಟೆಲ್ಲ ಗಿಡಗಳ ನಡುವೆ ತಮ್ಮ ಒಂದು ರುಟೀನ್ ಅಥವಾ ದಿನಚರಿ ಹೇಗಿರ್ತದೆ ಇದರ ಬಗ್ಗೆ ಹೇಳಿ.
0: ದಿನಚರಿ ಅಂದರೆ ಫಸ್ಟ್ ಆಫ್ ಆಲ್ ಶೆಡ್ಯೂಲ್ ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ, ಅದು ನನ್ನದೊಂದು ಫಿಲಾಸಫಿ. ಏನೂ ಇರಲಿ, ಕೆಲಸಕ್ಕೆ ಹೋಗುವಾಗೂ ಹಾಗೆ, ಸಂಡೇ ಆದರೂ ಸಹ ಮಲಗೋದು ಲೇಟ್ ಹೇಳೋದು ಅಂಥದ್ದೇನಿಲ್ಲ. ಸೊ ಈಗ ನನ್ನ ರುಟೀನ್ ಸಹ ಈಗ ಸಹ ಕೆಲಸ ಬಿಟ್ಟ ಮೇಲೆ ಸಹ ಸೇಮ್ ರುಟೀನ್, ಬೆಳಿಗ್ಗೆ 5:30-6 ಗಂಟೆಯೊಳಗೆ ಖಂಡಿತ ಹೇಳಬೇಕು. ಹಸ್ಬೆಂಡ್ ಬೇಗ ಕೆಲಸಕ್ಕೆ ಹೋಗುವ ಕಾರಣ 7:30 ತನಕ ಅವರ ಬ್ರೇಕ್ಫಾಸ್ಟ್ ಇದು ಕೆಲಸ ಆಗಿ ಅವ್ರು ಹೋದ ಮೇಲೆ ಫಸ್ಟ್ ಒಂದು ಗಾರ್ಡನ್ ವಿಸಿಟ್, ಅದರ ಮೊದಲು ದೇವರಿಗೆ ಹೂ ಕೊಯ್ಯುವಾಗಲೇ ಒಂದು 1/2 ವಿಸಿಟ್ ಆಗಿರ್ತದೆ ಗಾರ್ಡನ್ ಇದ್ದು. ಮತ್ತೆ ಗಾರ್ಡನ್ ವಿಸಿಟಿಗೆ ಹೋಗಿ ಡೈಲಿ ಏನು ಮಾಡಬೇಕಂದ್ರೆ ನಿಮ್ಮ ಗಾರ್ಡನಿಗೆ ಡೈಲಿ ನೀವೆಲ್ಲ ಪ್ಲಾಂಟ್ಸನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಸೊ ಆಗ ನಿಮಗೆ ಗೊತ್ತಾಗ್ತದೆ ಏನು ಅದು ಹುಳ ತಿಂತಾ ಉಂಟಾ ಅಥವಾ ಗಿಡ ಬಾಡಿದ ಅಥವಾ ಸಾಯ್ತಾ ಉಂಟಾ, ಅದೆಲ್ಲ ಒಬ್ಸರ್ವ್ ಮಾಡಿಕೊಂಡ್ರೆ ಮೇಂಟೆನೆನ್ಸ್ ತುಂಬ ಸುಲಭ ಆಗ್ತದೆ. ನೀವು ಆ್ಯಕ್ಚುಲಿ ಇದು ಪ್ರೊಸೀಜರ್ ಮೇಂಟೈನ್ ಡೈಲಿ ಮಾಡಿದರೆ, ಡೈಲಿ ಒಂದ್ಸತಿ ಗಿಡದ ಹತ್ರ ಹೋಗಿ ನೋಡಿದರೆ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡೋದು ಅವಶ್ಯಕತೆನೇ ಬರೋದಿಲ್ಲ. 90% ಆಫ್ ದ ಟೈಮ್ಸ್ ಇನ್ಫೆಕ್ಷನೇ ಇರೋದಿಲ್ಲ ಇಫ್ ಯು ಅಬ್ಸರ್ವ್ ಇಟ್ ಕೀನ್ಲಿ. ಸೊ ಡೈಲಿ ಇದನ್ನು ಒಂದು ಮಾಡ್ತೇನೆ ನಾನು, ಡೈಲಿ ಗಿಡದ ಹತ್ರ ಹೋಗಿ ನೋಡೋದು. ಮತ್ತು ನೆಕ್ಸ್ಟ್ ನೀರು ಹಾಕೋದು ಕೆಲಸ. ಸಮ್ಮರಲ್ಲಿ 3-4 ಗಂಟೆ ತಗೊಳ್ತದೆ ನೀರು ಹಾಕಲಿಕ್ಕೆ, ಅಟ್ಲೀಸ್ಟ್ 3 ಗಂಟೆ. ರೈನಿ ಸೀಸನಲ್ಲಿ ಸ್ವಲ್ಪ ಫ್ರೀ ಆಗ್ತೇವೆ. ಮತ್ತೆ ರೀಪಾಟಿಂಗ್ ಇಂಪಾರ್ಟೆಂಟ್. ನಾವೇ ಕೆಲಸ ಮಾಡುವ ಕಾರಣ ವರ್ಷಕ್ಕೆ ಒಂದ್ಸಲ ರೀಪಾಟಿಂಗ್ ಅಂತ ಹಾಗೇನು ಮಾಡೋದಿಲ್ಲ, ಯಾವಾಗ ಟೈಮ್ ಸಿಗ್ತದೆ ಆಗ. ಸೊ ಸಂಜೆ ಟೈಮ್ಸ್ ಎಲ್ಲ ಅದಕ್ಕೆ ಯೂಸ್ ಮಾಡೋದು. ಬೆಳಿಗ್ಗೆ ನೀರು ಹಾಕಿದರೆ ಸಂಜೆ ಟೈಮ್ ರೀಪಾಟಿಂಗ್ ಕೆಲಸಕ್ಕೆ, ಗಿಡದ್ದು ಏನಾದರೂ ಹಾಳಾಗಿದ್ರೆ ಅದನ್ನು ತೆಗೆದು ಸರಿ ಮಾಡೋದು ಕೆಲಸ, ಅದನ್ನೆಲ್ಲ ಸಂಜೆ 1-2 ಗಂಟೆ ಕೆಲಸ, ಬೆಳಿಗ್ಗೆ 1-2 ಗಂಟೆ ಕೆಲಸ. ಮಿನಿಮಮ್ 3-4 ಅವರ್ಸ್ ಗಾರ್ಡನಿಗೆ ಕೊಡಬೇಕಾಗ್ತದೆ. ಗಾರ್ಡನ್ ಗಿಡಗಳು ಚೆನ್ನಾಗಿರ್ಬೇಕಂದ್ರೆ ಕೊಡಲೇಬೇಕಾಗ್ತದೆ. ಸೊ ಇಷ್ಟು ನೀವು ಅಂದರೆ ಪ್ರೀತಿ ಮತ್ತು ಡಿಸಿಪ್ಲಿನ್ ಅಲ್ಲಿ ಮೇಂಟೈನ್ ಮಾಡಿದರೆ ಅಷ್ಟೇನು ಕಷ್ಟ ಅಂತ ಕಾಣೋದಿಲ್ಲ ಈ ಕೆಲಸ.
1: ನಾವು ಪ್ರೀತಿ ಕೊಟ್ಟರೆ ಅದು ಚೆನ್ನಾಗಿ
0: ಮಾತಾಡಬೇಕು ಗಿಡದ ಹತ್ರ. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಸಹ, ಯಾವುದಾದ್ರೂ ಗಿಡ ತುಂಬ ವರ್ಷನೇ ಹೂವಾಗಲಿ ಅಂತ ಎಣ್ಕೊಂಡ್ರೆ ಅಂದರೆ ಇದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ಹತ್ರ ಅಂದರೆ ಮನಸ್ಸಲ್ಲಿ ಎಣ್ಕೊಂಡ್ರೆ ಸಾಕು ಇದೇನು ಫ್ಲವರಿಂಗ್ ಆಗ್ತಿಲ್ಲ ಇದನ್ನಂತೂ ಡಿಸ್ಪೋಸ್ ಮಾಡ್ತೇನೆ ಅಂತ, ವಿದಿನ್ 15 ಡೇಸ್ ಶುವರ್ಲಿ ಪ್ಲಾಂಟ್ ವಿಲ್ ರಿಯಾಕ್ಟ್.
1: ನಮ್ಮ ಸಂವೇದನೆ ಅರಿಯುತ್ತದೆ, ಕನೆಕ್ಟ್ ಆಗುತ್ತೆ,
0: ಕನೆಕ್ಟ್ ಆಗ್ತದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮಕ್ಕಳನ್ನ ನೋಡ್ಕೊಂಡು ಹಾಗೆ ಗಿಡಗಳನ್ನು ಅಂದರೆ ಖಾಲಿ ನೆಟ್ಟು ನೀರು ಹಾಕೋದ್ರಲ್ಲಿ ಏನಿಲ್ಲ ಆ್ಯಕ್ಚುಲಿ, ಇದೆಲ್ಲ ಮಾಡಿದರೆ ಗಿಡಗಳು ಚೆನ್ನಾಗಿರ್ತದೆ. ಡೈಲಿ 1 ವಿಸಿಟ್ ಆಲ್ ಪ್ಲಾಂಟ್ಸ್ ಹಾಯ್ ಹೇಳೋದು, ಅದನ್ನಂದರೆ ಬಾಯಲ್ಲಿ ಹೇಳಬೇಕು ಅಂತೇಳಿಲ್ಲ ಮನಸ್ಸಲ್ಲಿ ಹೇಳ್ಕೊಂಡ್ರು.
1: ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮವಾದ ಹವ್ಯಾಸ ಅಂತ ಹೇಳ್ತೀರಿ ನೀವು ಇದನ್ನು?
0: ಹೆಣ್ಣು ಮಕ್ಕಳಿಗೆ ಅಂತಲ್ಲ, ಗಂಡಸರಿಗೂ ಸಹ. ಆ್ಯಕ್ಚುಲಿ ತುಂಬ ಗಂಡಸರನ್ನು ನೋಡಿದೆ ನಮ್ಮ ಕಸ್ಟಮರ್ಸ್ ಯಾರು ಬರ್ತಾರೆ, ಕಸ್ಟಮರ್ಸ್ ಅಂತ ಹೇಳೋದಿಲ್ಲ ನಾನು ಅವರನ್ನು, ನನ್ನ ಫ್ರೆಂಡ್ಸೇ ಅವರೆಲ್ಲ, ನನ್ನ ಫ್ರೆಂಡ್ಸ್ ಇರೋದೇ ಗಾರ್ಡನ್ ಫ್ರೆಂಡ್ಸ್. ನೋಡಿದರೆ 50% ಗಂಡಸರು ಸಹ ಬರ್ತಾರೆ, ಅವರಿಗೂ ಇಂಟ್ರೆಸ್ಟ್ ಉಂಟು ಅವರ ಕೆಲಸದ ಮಧ್ಯದಲ್ಲಿ ಗಾರ್ಡನಿಂಗ್ ಮಾಡಲಿಕ್ಕೆ. ಮೆಂಟಲ್ ಪೀಸ್, ಮತ್ತು ನಿಮಗೆ ಬೇರೆಯವರು ರಿಯಾಕ್ಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಗಿಡಗಳಂತೂ ಪಾಸಿಟಿವ್ಲಿ ರಿಯಾಕ್ಟ್ ಮಾಡ್ತಾರೆ ನೀವು ಅದಕ್ಕೆ ಆರೈಕೆ ಕೊಟ್ಟಿದ್ರೆ. ಕಾಮ್ ಆಗಿರಲಿಕ್ಕೆ ಮತ್ತು ಹೆಲ್ದಿ ಆಗಿರಲಿಕ್ಕೆ ಎಕ್ಸಸೈಸು ಆಗ್ತದೆ ಅದರಲ್ಲಿ. ಡೈಲಿ ನೀವೇ ನಿಮ್ಗೆ ಅದು ಗಿಡದ ಕೆಲಸ ಮಾಡಿಕೊಂಡ್ರೆ ಎಲ್ಲನೂ ಆಗ್ತದೆ, ಬೆಂಡಿಂಗ್ ವಾಕಿಂಗ್ ಎಲ್ಲನೂ ಅದರಲ್ಲೇ ಬಂತು, ಎಕ್ಸಸೈಸ್. ಸೊ ವೆರಿ ಹೆಲ್ಪ್ಫುಲ್ ಎಲ್ಲರೂ, ಎಷ್ಟು ಕಡಿಮೆ ಜಾಗ ಇರಲಿ ಎಷ್ಟು ದೊಡ್ಡ ಜಾಗ ಇರಲಿ, ಒಂದು ಪೋರ್ಷನ್ ಆದರೂ ಗಾರ್ಡನ್ ಅಂತ ಇಟ್ಕೊಂಡು ಮಾಡಬೇಕು. ತುಂಬ ಜಾಗ ಇರುವವರಿಗೆ ವೆಜಿಟೇಬಲ್ಸ್ ಅಂಥದ್ದು ಗ್ರೋ ಮಾಡ್ಕೊಳ್ಬೋದು. ವೆಜಿಟೇಬಲ್ಸ್ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ತುಂಬ ಡಿಫಿಕಲ್ಟ್, ಫ್ರೂಟ್ ಪ್ಲಾಂಟ್ಸ್ ಕಂಪ್ಯಾರೇಟಿವ್ಲಿ ಈಸಿ. ತುಂಬ ಜಾಗ ತುಂಬ ಬಿಸಿಲಿದ್ರೆ ಅದು ಮಾಡ್ಕೊಳ್ಬೋದು. ಎಲ್ಲ ಟೈಮ್ ನಿಮ್ಮ ಎಕ್ಸ್ಟ್ರಾ ಟೈಮ್ ಗಾರ್ಡನಿಂಗ್ ಕೊಟ್ಟರೆ ಅದು ಸೇಮ್ ನಿಮಗೆ, ನೀವೆಷ್ಟದಕ್ಕೆ ಟೈಮ್ ಕೊಡ್ತೀರಿ ನಿಮ್ಗೆ ಅಷ್ಟೇ ಖುಷಿ ಕೊಡ್ತದೆ ಅದು.
1: ಆಮೇಲೆ ಈಗ ಯಾರಿಗಾದರೂ ಒಂದು ಆರಂಭಿಸಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆರಂಭಿಸಬೇಕಾಗ್ತದೆ, ಒಂದು ಗಿಡಗಳನ್ನು ಆಯ್ಕೆ ಮಾಡುವ ವಿಧಾನ ಆಗಲಿ ಇದರ ಬಗ್ಗೆ ಹೇಳಿ.
0: ಸ್ಟಾರ್ಟ್ ಮಾಡುವವರು ಒಂದು ನಿಮ್ಮ ಸ್ಪೇಸ್ ಮೇಲೆ ಡಿಪೆಂಡೆಂಟ್, ಮೇನ್ಲಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸನ್ಲೈಟ್ ಜಾಸ್ತಿಯಾ ಶೇಡ್ ಜಾಸ್ತಿಯಾ. ಸೊ ಸೆಲೆಕ್ಷನ್ ಆಫ್ ಪ್ಲಾಂಟ್ಸ್ ಇಂಪಾರ್ಟೆಂಟ್, ನಿಮ್ಮ ಜಾಗದ ಮೇಲೆ ಡಿಪೆಂಡೆಂಟ್ ಅದು. ಸೊ ನೆಕ್ಸ್ಟ್ ಈಸ್ ಈಸಿ ಗ್ರೋಯಿಂಗ್ ಪ್ಲಾಂಟ್ಸ್ ಅನ್ನು ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ಬೇಕು ಫಸ್ಟ್. ಸೊ

0: ಆಗ ನಮ್ಗೆ ಬೇಸರ ಆಗೋದಿಲ್ಲ, ಅದೇನಾದರೂ ಹಾಳಾದರೆ ಅಥವಾ ಅದು ಈಸಿಲಿ ಗ್ರೋ ಆಗುವ ಕಾರಣ ಅದೇ ಒಂದು ಮೋಟಿವೇಶನ್ ಆಗ್ತದೆ ನಮಗೆ. ಸೊ ಈಸಿ ಗ್ರೋಯಿಂಗ್ ಪ್ಲಾಂಟ್ಸ್ ಅಂದರೆ ಔಟ್ಡೋರ್ ಪ್ಲಾಂಟ್ಸಲ್ಲಿ ಹೈಬಿಸ್ಕಸ್ ಮತ್ತು ರೋಸಿಂದ ಸ್ಟಾರ್ಟ್ ಮಾಡ್ಕೊಡುವುದು, ಇಲ್ಲದ್ರೆ 10 o'clock ಫ್ಲವರ್ಸ್, ಪರ್ಸಲಿನ್ ಮತ್ತು ಪೋರ್ಟುಲಾಕ. ಮತ್ತು ಇಂಡೋರ್ ಪ್ಲಾಂಟ್ಸ್ ಅಂದರೆ ಫೈಲೋಡೆಂಡಮ್ಸ್ ಆರ್ ವೆರಿ ಈಸಿ ಟು ಗ್ರೋ. ಮತ್ತು ಫರ್ನ್ಸ್ ಎಲ್ಲ ಅಂಥ ಗಿಡಗಳನ್ನು ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಮತ್ತೆ ಮೆಲ್ಲ ಮೆಲ್ಲ ಕೆಲವರಿಗೆ ಏನಂದರೆ ಕೆಲವರ ಇಂಟ್ರೆಸ್ಟ್ ಏನಿರ್ತದಂದರೆ ಸೇಮ್ ಟೈಪ್ ಸೇಮ್ ಸ್ಪೀಸೀಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಪ್ಲಾಂಟ್ಸ್ ಕಲೆಕ್ಟ್ ಮಾಡೋದು, ಇನ್ನು ಕೆಲವರ ಇಂಟ್ರೆಸ್ಟ್ ಏನಿರ್ತದಂದರೆ ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸೇ ಕಲೆಕ್ಟ್ ಮಾಡೋದು. ಸೊ ಡಿಪೆಂಡಿಂಗ್ ಆನ್ ಯುವರ್ ಇಂಟ್ರೆಸ್ಟ್ ಮತ್ತು ನೀವು ಅದನ್ನು ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಳ್ಬೋದು. ನನ್ನ ಗಾರ್ಡನಲ್ಲಿ ಅಂದರೆ ನಂಗೆ ಜಾಸ್ತಿ ವೆರೈಟೀಸ್ ಬೇಕು, ಸೇಮ್ ಟೈಪ್ ಪ್ಲಾಂಟ್ಸ್ ಫುಲ್ ಗಾರ್ಡನಲ್ಲಿ ಆಕ್ಯುಪೈ ಮಾಡಿರೋದಿಲ್ಲ, ವೆರೈಟೀಸ್ ಜಾಸ್ತಿ ಉಂಟು, ಅವರವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡೆಂಟ್. ಕೆಲವರಿಗೆ ಒಂದೇ ಟೈಪಿದ ಪ್ಲಾಂಟ್ ಫುಲ್ ಗಾರ್ಡನಲ್ಲಿ ಇರಬೇಕಾಗ್ತದೆ. ಫಸ್ಟ್ ಯು ಸ್ಟಾರ್ಟ್ ವಿತ್ ಸಣ್ಣ ಕ್ವಾಂಟಿಟಿ ಆಫ್ ಪ್ಲಾಂಟ್ಸ್, ಈಸಿ ಗ್ರೋಯಿಂಗ್ ಪ್ಲಾಂಟ್ಸ್, ಮತ್ತು ನೀವು ಅದು ನಿಮ್ಮ ಅನುಭವದ ಮೇಲೆ ಕಾಂಪ್ಲಿಕೇಟೆಡ್ ಪ್ಲಾಂಟ್ಸನ್ನು ಗ್ರೋ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ, ಕಲೆಕ್ಷನ್ ಇನ್ಕ್ರೀಸ್ ಮಾಡ್ಕೊಳ್ಬೋದು.
1: ಈಗ ಮೇಡಮ್, ನೀವು ಸಾಮಾಜಿಕ ಜಾಲತಾಣಗಳಿಂದೆಲ್ಲ ಬೆಲೆಯುಳ್ಳಂತಹ ಗಿಡಗಳನ್ನು ಖರೀದಿಸ್ತೀರಿ ಅಂತ ಹೇಳಿದರೆ, ಇದಕ್ಕೆ ಒಂದು ನಿಮಗೆ ಹಣಕಾಸಿನ ವ್ಯವಸ್ಥೆ ಅದು ಹೇಗೆ?
0: ಹಣಕಾಸಿನ ವ್ಯವಸ್ಥೆ ಬಂದು ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇಷ್ಟ ತನಕ ನನಗೇನು ನನ್ನ ಹಾಬಿಗೇನು ಯಾರಿಂದ ಮನೆಯವರಿಂದ ಯಾರಿಂದನೂ ಅಡ್ಡಿ ಬರಲಿಲ್ಲ. ಒಂದದು, ಮತ್ತು ಸೆಕೆಂಡ್ ನಮ್ಮದಿದು ಪ್ಲಾನ್ ಸೇಲ್ ಮಾಡೋದು, ನಾವು ಪ್ರಪಗೇಟ್ ಮಾಡಿ ಫ್ರೀಗೆ ಕೊಡೋದಕ್ಕಿಂತ ನೀವು ಮಾರ್ಕೆಟಿಂದ ಸಿಗುವ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆಗೆ ಮಾರುವುದು, ಹೆಲ್ದಿ ಪ್ಲಾನ್ ಸಿಗ್ತದೆ, ನಮ್ಮ ಎನ್ವೈರ್ಮೆಂಟಲ್ಲೇ ಗ್ರೋ ಆದ ಪ್ಲಾನ್ ಸಿಗ್ತದೆ. ಸೊ ಅದರ ಅಮೌಂಟನ್ನು ನೀವು ಪುನಃ ನಿಮ್ಮ ಹೊಸ ಕಲೆಕ್ಷನ್ಗೆ ಹಾಕಿ ಸೆಲ್ಫ್ ಸ್ಯಾಟಿಸ್ಫೈಡ್ ಅಂದರೆ ನಿಮಗೇನು ಗಿಲ್ಟ್ ಆಗೋದಿಲ್ಲ ಆಗ ಕಾಸ್ಟ್ಲಿ ಪ್ಲಾಂಟ್ಸ್ ತಗೊಳ್ಳುವಾಗ. ಸೊ ಇದು ಮೇನ್ ಅಡ್ವಾಂಟೇಜ್. ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವ ಹಾಗೆ ಗಾರ್ಡನಿಂದ ಸಿಕ್ಕಿದ ಹಣನ್ನು ಗಾರ್ಡನಿಗೆ ಹಾಕಿದರೆ ಇಟ್ಸ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್, ಗಿಲ್ಟ್ ಫ್ರೀ ಶಾಪಿಂಗ್ ನೆಮ್ಮದಿ.
1: ಈಗ ಯಾರಿಗಾದರೂ ನಿಮ್ಮನ್ನು ಸಂಪರ್ಕಿಸಬೇಕು, ಒಂದು ಹೊಸದಾಗಿ ಉದ್ಯಾನವನ ಆರಂಭಿಸಬೇಕು ಅಂತ ಮಾಹಿತಿಗಳಲ್ಲಿ ಬೇಕಿದ್ದಲ್ಲಿ ನಿಮ್ಮ ನಂಬರು ಸಿಗಬಹುದಾ?
0: ನಂಬರ್ 9448500407. ವಾಟ್ಸ್ಆ್ಯಪಲ್ಲಿ ಮೆಸೇಜ್ ಮಾಡಿದರೆ ಸುಲಭ ಆಗ್ತದೆ, ಕಾಲ್ಸ್ ಬಂದರೆ ಟೈಮಿಂಗ್ ಸ್ವಲ್ಪ ಕಷ್ಟ ಆಗುವುದು.
1: ಸರಿ.
0: ಗಾರ್ಡನ್ ವಿಸಿಟ್ ಮಾಡಬೇಕಾದವರು ಡಿಸೆಂಬರ್ ಟು ಏಪ್ರಿಲ್ ಒಳಗೆ, ಅದೇ ಮಳೆಗಾಲದಲ್ಲಿ ಗಾರ್ಡನಲ್ಲಿ ನೋಡುವಂಥದ್ದು ಏನೂ ಜಾಸ್ತಿ ಇರುವುದಿಲ್ಲ, ಹೂಗಳಿಗಳಲ್ಲಿ ಹೂಗಳಿರುವುದಿಲ್ಲ. ಸೊ ಡಿಸೆಂಬರಲ್ಲಿ ಗಾರ್ಡನ್ ಸೆಟ್ ಆಗಿರ್ತದೆ, 2 ಏಪ್ರಿಲ್ ತನಕ ಬಂದರೆ ಗಾರ್ಡನ್ ನಾವು ಹಾಕಿದ ಶ್ರಮ ಕಾಣ್ತದೆ ಗಾರ್ಡನ್ನಲ್ಲಿ, ಇಲ್ಲಾದರೆ ಕಾಣುವುದಿಲ್ಲ.
1: ತುಂಬ ಸಂತೋಷ ಸೌಜನ್ಯ ಮೇಡಮ್ ಅವರೇ. 1,000 ಕುಂಡಗಳಿಗಿಂತ ಹೆಚ್ಚು ನಿಮ್ಮ ಉದ್ಯಾನವನದಲ್ಲಿದೆ, ಅದು ಒಂದು ಪುಟ್ಟ ಜಾಗದಲ್ಲಿ ಅಂತ ಹೇಳುವಾಗಲೇ ಅದರ ಹಿಂದಿರುವ ಪರಿಶ್ರಮ ಆಗಲಿ, ಶ್ರದ್ಧೆ, ಆಸಕ್ತಿ ಎಲ್ಲವೂ ನಮಗೆ ನಿಮ್ಮ ಮಾತುಗಳಲ್ಲಿ ಗೋಚರವಾಯಿತು. ಒಂದು ಹೂಗಿಡಗಳನ್ನು ಬೆಳೆಸಲಿಕ್ಕೆ ಆರಂಭಿಸಲಿಕ್ಕೆ ಎಲ್ಲರೂ ಆರಂಭಿಸ್ತಾರೆ, ಆದರೆ ನಿರ್ವಹಣೆ ಸುಲಭ ಅಲ್ಲ, ಆಸಕ್ತಿ ಇದ್ದಲ್ಲಿ ಎಲ್ಲವೂ ಸಾಧ್ಯವಿದೆ, ಅದನ್ನು ನಿಮ್ಮ ಮಾತುಗಳಲ್ಲಿ 11 ನೀವು ಮಾಡ್ತಾ ಇದ್ರಿ, ನಿರಂತರ ಕಲಿಕೆ ಅದು ಅಂತಲೂ ಹೇಳಿದ್ರಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಅಂದರೆ ಬೆಳೆಸಿದಂತಹ ಆ ಗಿಡಗಳನ್ನು ಇನ್ನೊಬ್ಬರು ತಗೊಳ್ತಾರೆ, ಅವರಿಂದ ಬಂದಂತಹ ಹಣ ಏನಿದೆ ಅದನ್ನು ಪುನಃ ನಿಮ್ಮ ಹೂಗಿಡಗಳಿಗೆ ನೀವು ಹಾಕ್ತೀರಿ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ರಿ, ಸ್ಟುಡಿಯೋಗೆ ಬಂದಿಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ರಜನಿ ಅವರೇ, ಅಪರ್ಚುನಿಟಿ ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್, ಮತ್ತೆ ಆಕಾಶವಾಣಿ ಲಿಸ್ನರ್ಸಿಗೂ ತುಂಬ ಥ್ಯಾಂಕ್ಸ್.
2: ಇದುವರೆಗೆ ಮಂಗಳೂರಿನ ಕೊಟ್ಟಾರದ ಸೌಜನ್ಯ ಶೆಣೈ ಅವರೊಂದಿಗೆ ಮನೆಯ ಒಳಗೆ ಹಾಗೂ ಹೊರಗೆ ಬೆಳೆಯಬಹುದಾದ ಹೂಗಿಡಗಳು ಈ ಕುರಿತಾಗಿ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ, ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಪ್ರಿಯ ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ ಹೀಗಿದೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 42,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 33,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 16,500, ತೆಂಗಿನಕಾಯಿ 1ನೇ ವರ್ಗ 1,000 ಕ್ಕೆ 28,000 ರಿಂದ 35,000, ತೆಂಗಿನಕಾಯಿ 2ನೇ ವರ್ಗ 1,000 ಕ್ಕೆ 22,000 ರಿಂದ 30,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500, ಕಟ್ಟಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500, IR8 ಕ್ವಿಂಟಾಲಿಗೆ 3,800 ರಿಂದ 4,500, ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,550, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,400, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರಿಂದ 5,000, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರಿಂದ 5,500, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 67,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರಿಂದ 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 6,500, ಕದಳಿ ಕ್ವಿಂಟಾಲಿಗೆ 6,000 ರಿಂದ 7,500, ಗಾಳಿ ಕ್ವಿಂಟಾಲಿಗೆ 6,000 ರಿಂದ 6,500, ನೇಂದ್ರ ಕ್ವಿಂಟಾಲಿಗೆ 7,000 ರಿಂದ 8,000. ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ. ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೇ, ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

ಆಕಾಶವಾಣಿ ಮಂಗಳೂರು, ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ: ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 325,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 319,000 ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ದತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46,00,000,000 ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 1,00,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನಾ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ

0: ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000 ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ದ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರ ವಿರುದ್ದ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ದ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31 ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ದ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ

0: ಹಿನ್ನೆಲೆಯಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹರ್ಮುಜ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೊ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಓಯೆ ಲಕ್ಕಿ ಲಕ್ಕಿ ಓಯೆ ಚಿತ್ರಕ್ಕಾಗಿ ಮೀಕಾ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ದಿಬಾಕರ್ ಬ್ಯಾನರ್ಜಿ ಮತ್ತು ಮನು ರಿಷಿ, ಸಂಗೀತ ಸ್ನೇಹ ಖನ್ವಾಲ್ಕರ್.
2: ಟ್ರಕ್ಕಾ ಒಳಗೆ ಗೀತಾ ಜೀ

0: ਲੱਗੀ ਲੱਗੀ
1: ਉਹ ਲੈ ਪੈਟਰੋਲ ਤੇ ਪਵਾਇਆ ਨੀ ਕੋਈ ਗੱਲ ਨੀ ਸਾਡੀ ਗੱਡੀ ਤੇ ਗੁੱਡਵੈਲ ਨਾਲ ਚੱਲਦੀ ਹੈ
2: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
3: ಈಗ ಕೇಳಿ ಆಲೋ ಚಾಟ್ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ರಿದಮ್ ಧೋಲ್ ಬಾಸ್.

0: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
1: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
0: ತಪ್ಪದೆ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12
2: ಈಗ ಕೇಳಿ ರಾಕ್ ಆನ್ ಚಿತ್ರಕ್ಕಾಗಿ ಫರ್ಹಾನ್ ಅಖ್ತರ್ ಹಾಡಿರುವ ಗೀತೆ. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಶಂಕರ್ ಎಹಸಾನ್ ಲಾಯ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಅಂಬಿಕಾ ತನಯ ದತ್ತ ವಿರಚಿತ ಭಾವಗೀತೆ, ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಉತ್ತರ ಧ್ರುವದಿಂ.

ಮುಂದೆ ಕೇಳಿ ಕಥ ಚಿಕ್ಕಣ್ಣ ರಚನೆಯ ಗೀತೆ ಇಂದೇಕೆ ಮಿಡಿಯುತ್ತಿದೆ ಮೌನ. ಹಾಡಿದ್ದಾರೆ MD ಪಲ್ಲವಿ.

ಮುಂದೆ ಕೇಳಿ ಕಥ ಚಿಕ್ಕಣ್ಣ ಅವರ ಮತ್ತೊಂದು ರಚನೆಯಾಗಿದೆ. ಹಾಡಿದ್ದಾರೆ KS ಸುರೇಖಾ ಮತ್ತು ಸಂಗೀತ ಕಟ್ಟಿ.

ಇದುವರೆಗೆ ಸುಗಮ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಟುಡೇ ಇನ್ ಪಾರ್ಲಿಮೆಂಟ್, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಜುಲೈ 23 ಭಾರತೀಯ ಪ್ರಸಾರ ದಿನದ ಪ್ರಯುಕ್ತ ಸುಶೀಲೇಂದ್ರ ಕುಟ್ಪಾಡಿ ಇವರಿಂದ ಭಾಷಣ. ವಿಷಯ ಭಾರತೀಯ ಪ್ರಸಾರ ದಿನ, ನೆನಪು ಅವಲೋಕನ.
1: ನಮಸ್ಕಾರ ಸ್ನೇಹಿತರೆ, ನಾನು ಮಾತನಾಡುತ್ತಿದ್ದೇನೆ, ನೀವು ಕೇಳುತ್ತಿದ್ದೀರಿ ಅಲ್ವೇ? ಎಲ್ಲೋ ಕೂತು ಆಡುವ ಮಾತುಗಳನ್ನು ನೀವು ಆಲಿಸುತ್ತಿದ್ದೀರಿ. ನನ್ನ ಈ ಮಾತುಗಳನ್ನು ನಿಮ್ಮಲ್ಲಿಯವರೆಗೆ ತಲುಪಿಸುವ ತಂತ್ರಜ್ಞಾನವೇ ಈ ಪ್ರಸಾರ. ಹಾಂ, ಅಂದ ಹಾಗೆ ನಾವು ನೀವೆಲ್ಲರೂ ನಮ್ಮ ಜನ್ಮದಿನವನ್ನು ಹೇಗೆ ಆಚರಿಸುತ್ತೇವೆಯೋ ಹಾಗೆಯೇ ಈ ಪ್ರಸಾರ ಎಂಬ ಕ್ರಿಯೆಗೂ ಒಂದು ಜನ್ಮದಿನ ಎಂಬುದಿದೆ. ನಮ್ಮ ದೇಶದಲ್ಲಿ ಅದನ್ನು ಭಾರತೀಯ ಪ್ರಸಾರ ದಿನವನ್ನಾಗಿ ಘೋಷಿಸಲಾಗಿದೆ. ಪ್ರತಿ ವರ್ಷ ಜುಲೈ 23 ಭಾರತೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಜುಲೈ 23 ಯಾಕೆ ಭಾರತೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಈ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ನಾವು ನೀವು ಹುಟ್ಟಿದ ದಿನಾಂಕ ಹೇಗಿದೆಯೋ ಹಾಗೆಯೇ ಭಾರತದಲ್ಲಿ ಪ್ರಸಾರ ಸೇವೆ ಆರಂಭವಾದ ದಿನಾಂಕವೂ ಇದೆ. ಈ ದಿನವನ್ನು ರೇಡಿಯೋ ಪ್ರಸಾರದ ಆರಂಭವನ್ನು ಸ್ಮರಿಸುವ ದಿನವನ್ನಾಗಿ ಘೋಷಿಸಲಾಗಿದೆ. 1927 ಜುಲೈ 23 ಭಾರತದ ಮುಂಬೈಯಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯು ಮೊದಲ ಬಾರಿಗೆ ರೇಡಿಯೋ ಪ್ರಸಾರವನ್ನು ಆರಂಭಿಸಿತು. ಹಾಗಾಗಿ ಜುಲೈ 23 ಭಾರತೀಯ ಪ್ರಸಾರ ದಿನವನ್ನಾಗಿ ಅಧಿಕೃತವಾಗಿ ಘೋಷಿಸಲಾಗಿದೆ ಎಂಬುದು ಇತಿಹಾಸ. ಅಂದು ಮುಂಬೈಯಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆರಂಭಿಸಿದ ರೇಡಿಯೋ ಪ್ರಸಾರ ಕಾರ್ಯವು ಭಾರತದಲ್ಲಿ ಪ್ರಸಾರ ಕ್ಷೇತ್ರದ ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿತು. ಆ ಸಮಯದಲ್ಲಿ ರೇಡಿಯೋ ಒಂದು ಹೊಸ ತಂತ್ರಜ್ಞಾನವಾಗಿತ್ತು. ಕೆಲವೇ ಜನರಿಗೆ ಮಾತ್ರ ರೇಡಿಯೋ ಕೇಳುವ ಅವಕಾಶವಿದ್ದರೂ ಅದರ ಪ್ರಭಾವ ಅಪಾರವಾಗಿತ್ತು. ರೇಡಿಯೋ ಪ್ರಸಾರದ ಆರಂಭದಿಂದ ಹಿಡಿದು ಆಧುನಿಕ ಡಿಜಿಟಲ್ ಯುಗದವರೆಗೆ ಭಾರತೀಯ ಪ್ರಸಾರದ ಬೆಳವಣಿಗೆ ಹಾಗೂ ಸಾಮಾಜಿಕ ಕೊಡುಗೆ ಒಂದೆರಡು ಮಾತಿನಲ್ಲಿ ವಿವರಿಸಲು ಸಾಧ್ಯವಿಲ್ಲ. 1927 ಜುಲೈ 23 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆರಂಭಿಸಿದ ಈ ಪ್ರಸಾರ ಸೇವೆಯನ್ನು 1930 ಅಂದಿನ ಬ್ರಿಟಿಷ್ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿತು. 1936 ಈ ಪ್ರಸಾರ ಸೇವೆಗೆ ಆಲ್ ಇಂಡಿಯಾ ರೇಡಿಯೋ ಎಂಬ ಹೆಸರನ್ನು ನೀಡಲಾಯಿತು. ಮುಂಬೈಯಲ್ಲಿ ಆರಂಭವಾದ ಈ ಪುಟ್ಟ ಸೇವೆ ಸ್ವಾತಂತ್ರ್ಯಾನಂತರ ದೇಶಾದ್ಯಂತ ತನ್ನ ಸೇವೆಯನ್ನು ವಿಸ್ತರಿಸಿತು. ಭಾಷೆ, ಧರ್ಮ, ಜಾತಿ, ಪ್ರದೇಶಗಳ ಭಿನ್ನತೆಯನ್ನು ಮೀರಿ ಒಂದೇ ಧ್ವನಿಯ ಮೂಲಕ ದೇಶದ ಜನರನ್ನು ಸಂಪರ್ಕಿಸಿತು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ನಡುವೆ ಮಾಹಿತಿ ಮತ್ತು ಜ್ಞಾನದ ಸೇತುವೆಯಾಯಿತು. ಭಾರತ ಸ್ವತಂತ್ರ ರಾಷ್ಟ್ರವಾದ ಬಳಿಕ ಭಾರತ ಸರ್ಕಾರದ ಅಧೀನಕ್ಕೆ ಬಂದ ಆಲ್ ಇಂಡಿಯಾ ರೇಡಿಯೋವನ್ನು 1957 ಮರುನಾಮಕರಣ ಮಾಡಲಾಯಿತು. 1957 ಆಕಾಶದಿಂದ ಕೇಳಿಬರುವ ಧ್ವನಿ ಎಂಬ ಅರ್ಥವನ್ನು ನೀಡುವ ಆಕಾಶವಾಣಿಯಾಗಿ ಆಲ್ ಇಂಡಿಯಾ ರೇಡಿಯೋ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆಯಿತು. ಹೀಗೆ ರೇಡಿಯೋ ಭಾರತವನ್ನು ಒಂದುಗೂಡಿಸುವ ಶಕ್ತಿಯಾಯಿತು. ಸ್ವಾತಂತ್ರ್ಯದ ಬಳಿಕ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಆಕಾಶವಾಣಿಯು ಮಹತ್ತರ ಪಾತ್ರವನ್ನು ವಹಿಸಿತು. ಕೃಷಿ, ಶಿಕ್ಷಣ, ಆರೋಗ್ಯ, ಕುಟುಂಬ ಕಲ್ಯಾಣ, ಮಹಿಳಾ ಸಬಲೀಕರಣ, ಮಕ್ಕಳ ಅಭಿವೃದ್ಧಿ, ವಿಜ್ಞಾನ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಕುರಿತು ಸಾವಿರಾರು ಕಾರ್ಯಕ್ರಮಗಳು ಪ್ರಸಾರಗೊಂಡವು. ಸರ್ಕಾರದ ಯೋಜನೆಗಳು ಏನು ಎಂಬುದನ್ನು ಬಿತ್ತರಿಸುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರು ಕ್ರಿಯಾಶೀಲರಾಗಿ ಪಾಲ್ಗೊಳ್ಳುವಂತೆ ಮಾಡುವುದನ್ನು ಆಕಾಶವಾಣಿ ಪ್ರೇರೇಪಿಸಿತು. ಗ್ರಾಮೀಣ ಭಾರತದ ಅಭಿವೃದ್ಧಿಯಲ್ಲಿ ಈ ಪ್ರಸಾರ ಮಾಧ್ಯಮ ರೇಡಿಯೋ ಪ್ರಮುಖ ಪಾತ್ರ ನಿರ್ವಹಿಸಿತು. ಕೃಷಿ ಪ್ರಧಾನವಾದ ಭಾರತದಲ್ಲಿ ರೈತರಿಗೆ ಕೃಷಿ ಮಾಹಿತಿ ನೀಡುವ ಮೂಲಕ ಗ್ರಾಮೀಣ ಭಾಗದ ರೈತರ ಬಾಳಲ್ಲಿ ಆಶಾಕಿರಣವಾಗಿ ಆಕಾಶವಾಣಿ ಕಾರ್ಯನಿರ್ವಹಿಸಿತು. ಬಿತ್ತನೆ ಬೀಜಗಳ ಆಯ್ಕೆ, ಬೆಳೆ ಪದ್ಧತಿ, ನೀರಾವರಿ, ರಸಗೊಬ್ಬರಗಳ ಬಳಕೆ, ಕೀಟ ನಿಯಂತ್ರಣ, ಹವಾಮಾನ ಮುನ್ಸೂಚನೆ, ಹೀಗೆ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಗಳ ಕುರಿತು ಮಾಹಿತಿ ನೀಡುವ ಮೂಲಕ ಕೃಷಿ ಉತ್ಪಾದಕತೆ ಹೆಚ್ಚಿಸಲು ಆಕಾಶವಾಣಿ ಸಹಕಾರಿಯಾಯಿತು. ಸ್ವಾತಂತ್ರ್ಯದ ಆರಂಭದ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳೇ ಹೆಚ್ಚು ಇದ್ದ ಭಾರತದಲ್ಲಿ ಹಳ್ಳಿ ಪ್ರದೇಶಗಳ ಜೊತೆಗೆ ಅಲ್ಲಿನ ಜನರನ್ನು ಅಭಿವೃದ್ಧಿಗೊಳಿಸಲು ಆಕಾಶವಾಣಿ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಹಿರಿಯರಿಗೆ ಮಾರ್ಗದರ್ಶನ ನೀಡಿದ ರೇಡಿಯೋ ಮಕ್ಕಳ ಕಲ್ಯಾಣಕ್ಕೂ ತನ್ನ ಸೇವೆಯನ್ನು ವಿಸ್ತರಿಸಿತು. ಶಾಲಾ ಪ್ರಸಾರ, ಭಾಷೆ ಕುರಿತು ಪಾಠಗಳು, ವಿಜ್ಞಾನ ಕಾರ್ಯಕ್ರಮಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನ, ಸಾಹಿತ್ಯ ವಾಚನ ಸಹಿತ ಮಕ್ಕಳಿಗಾಗಿ ಕಲಿಕೆಯ ವಿಶೇಷ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಶಿಕ್ಷಣದ ಕುರಿತು

ಆಸಕ್ತಿ ಮೂಡಿಸಿ ಕಲಿಕೆಗೆ ಪ್ರೇರಣೆ ನೀಡಿತು. ಭಾರತೀಯ ಪರಂಪರೆ ಹಾಗೂ ಸಂಸ್ಕೃತಿಯ ರಕ್ಷಣೆಯ ಜೊತೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಮಹತ್ತರವಾದ ಜವಾಬ್ದಾರಿಯನ್ನು ಆಕಾಶವಾಣಿ ತನ್ನ ಪ್ರಸಾರ ಕಾರ್ಯದ ಮೂಲಕ ಅಂದು ನಿಭಾಯಿಸಿದೆ. ಮಾತ್ರವಲ್ಲ, ಇಂದು ಕೂಡ ನಿಭಾಯಿಸುತ್ತಿದೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಜನಪದ ಗೀತೆಗಳು, ನಾಟಕ, ಯಕ್ಷಗಾನ, ಕವಿಗೋಷ್ಠಿ, ಕಥಾವಾಚನ ಮುಂತಾದ ಕಾರ್ಯಕ್ರಮಗಳ ಪ್ರಸಾರದ ಮೂಲಕ ಸಾಹಿತ್ಯ ಕಲೆಯನ್ನು ಜನಮಾನಸಕ್ಕೆ ತಲುಪಿಸುವುದು ಮಾತ್ರವಲ್ಲದೆ ಅನೇಕ ಕಲಾವಿದರನ್ನು ಜನರಿಗೆ ಪರಿಚಯಿಸುವ ಕಾರ್ಯವೂ ನಡೆಯುತ್ತಿದೆ. ಇವೆಲ್ಲದರ ನಡುವೆ ಪ್ರಸಾರಗೊಳ್ಳುವ ಸುದ್ದಿಯು ಅತ್ಯಂತ ವಿಶ್ವಾಸಾರ್ಹ ಸೇವೆಗಳಲ್ಲಿ ಒಂದಾಗಿದೆ. ರೇಡಿಯೋದಲ್ಲಿ ಪ್ರಸಾರಗೊಳ್ಳುವ ರಾಜಕೀಯ, ಆರ್ಥಿಕ, ವಿಜ್ಞಾನ, ಕ್ರೀಡೆ, ಪರಿಸರ ಮಾತ್ರವಲ್ಲದೆ ದೇಶ ವಿದೇಶಗಳ ವಿದ್ಯಮಾನಗಳ ಸಮತೋಲಿತ ಮಾಹಿತಿ ನೀಡುವ ಮೂಲಕ ಜನರಲ್ಲಿ ಸಾಮಾನ್ಯ ಜ್ಞಾನದ ಅರಿವು ಮೂಡಿಸುವ ಕಾರ್ಯ ಆಕಾಶವಾಣಿಯಿಂದ ಸಾಂಗವಾಗಿ ಮುಂದುವರಿಯುತ್ತಾ ಬಂದಿದೆ. ಪ್ರಸ್ತುತ ನಾವು ಅದೆಷ್ಟೋ ಮಾಧ್ಯಮಗಳ ನಡುವೆ ಬದುಕುತ್ತಿದ್ದೇವೆ. ಹಾಗಾಗಿ ಸುದ್ದಿಗಳು ಕ್ಷಣಾರ್ಧದಲ್ಲಿ ನಮಗೆ ತಲುಪುತ್ತಿವೆ. ಆದರೆ 70 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ಊಹಿಸಿ. ಯಾವುದೇ ಸಂಪರ್ಕ ಸಾಧನಗಳಿಲ್ಲದ ಆ ಕಾಲದಲ್ಲಿ ಪ್ರಸಾರ ಮಾಧ್ಯಮವಾದ ರೇಡಿಯೋ ಜನಸಾಮಾನ್ಯರಿಗೆ ಸುದ್ದಿಯ ಮೂಲವಾಗಿತ್ತು. ಮುಖ್ಯವಾಗಿ ವಿಪತ್ತು, ಅನಾಹುತ, ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ, ಪ್ರವಾಹ, ಚಂಡಮಾರುತ, ಭೂಕಂಪ ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ರೇಡಿಯೋದ ಮಹತ್ವ ಹೆಚ್ಚು. ಪ್ರಮುಖ ಮುನ್ಸೂಚನೆಗಳನ್ನು ರೇಡಿಯೋ ಮೂಲಕ ನೀಡುವುದರಿಂದ ಜನರನ್ನು ಜಾಗೃತಗೊಳಿಸಿ ಹೆಚ್ಚಿನ ಅನಾಹುತ ತಪ್ಪಿಸಲು ಸಾಧ್ಯ. ಇಂದಿಗೂ ಕೂಡ ವಿದ್ಯುತ್ ಮತ್ತು ಇಂಟರ್ನೆಟ್ ಇಲ್ಲದಿದ್ದರೂ ಬ್ಯಾಟರಿ ಚಾಲಿತ ರೇಡಿಯೋ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಆರಂಭದ ದಿನಗಳಲ್ಲಿ ಕೇವಲ ಶ್ರವ್ಯ ಮಾಧ್ಯಮವಾಗಿದ್ದ ಪ್ರಸಾರ ಕಾರ್ಯವು 1975 ಬಳಿಕ ಶ್ರವ್ಯದೊಂದಿಗೆ ದೃಶ್ಯವೂ ಸೇರಿಕೊಂಡಿತ್ತು. ಹೌದು ಸ್ನೇಹಿತರೆ, 1975 ದೂರದರ್ಶನದ ವಿಸ್ತರಣೆಯೊಂದಿಗೆ ಬರೇ ಕೇಳುಗರಾಗಿದ್ದ ನಾವು ನೋಡುಗರಾಗಿ ಬದಲಾದೆವು. ಶಿಕ್ಷಣ ಕಾರ್ಯಕ್ರಮಗಳು, ವಿಜ್ಞಾನ ಪ್ರದರ್ಶನಗಳು, ಮಕ್ಕಳ ಕಾರ್ಯಕ್ರಮಗಳು, ಸುದ್ದಿ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಷ್ಟು ಜನಪ್ರಿಯವಾಗುವುದರ ಜೊತೆಗೆ ಜನರನ್ನು ಇನ್ನಷ್ಟು ತಲುಪಿತು. ತಂತ್ರಜ್ಞಾನದ ಕ್ಷಿಪ್ರ ಬದಲಾವಣೆಯೊಂದಿಗೆ ಪ್ರಸ್ತುತ ಅಭಿವೃದ್ಧಿ ಆಗಿರುವ ಡಿಜಿಟಲ್ ತಂತ್ರಜ್ಞಾನದಿಂದ ಟಿವಿ, ರೇಡಿಯೋ, FM, ಆನ್ಲೈನ್ ಸ್ಟ್ರೀಮಿಂಗ್, ಮೊಬೈಲ್ ಮೂಲಕ ಮಾಹಿತಿ ಕ್ಷಣಾರ್ಧದಲ್ಲೇ ಪ್ರಸಾರವಾಗುತ್ತಿದೆ. ವಿಪತ್ತು, ಪ್ರವಾಹ, ಭೂಕಂಪ, ಸಾಂಕ್ರಾಮಿಕ ರೋಗಗಳು ಅಥವಾ ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ಪ್ರಸಾರ ಮಾಧ್ಯಮಗಳು ಜೀವರಕ್ಷಕ ಪಾತ್ರವನ್ನು ವಹಿಸುತ್ತವೆ. ಸಮಯೋಚಿತ ಮಾಹಿತಿ, ಸುರಕ್ಷತಾ ಸೂಚನೆಗಳು ಹಾಗೂ ಮುನ್ನೆಚ್ಚರಿಕೆ ಮಾರ್ಗಸೂಚಿಗಳನ್ನು ಜನರಿಗೆ ತಲುಪಿಸುವ ಮೂಲಕ ಅನೇಕ ಜೀವಗಳನ್ನು ರಕ್ಷಿಸಲು ಸಹಕಾರಿಯಾಗುತ್ತಿವೆ. ಪ್ರಸಾರ ಮಾಧ್ಯಮಗಳು ಮನೋರಂಜನೆಗೆ ಮಾತ್ರ ಸೀಮಿತವಾಗದೆ ಶಿಕ್ಷಣ, ಸಂಸ್ಕೃತಿ, ಆರೋಗ್ಯ, ಕೃಷಿ, ವಿಜ್ಞಾನ, ಕ್ರೀಡೆ, ಪರಿಸರ, ಉದ್ಯೋಗ ಮತ್ತು ರಾಷ್ಟ್ರೀಯ ಏಕತೆಯ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಮಹತ್ತರ ಪಾತ್ರ ವಹಿಸುವ ಮಹತ್ವದ ಸಾಧನವಾಗಿದೆ. ದೂರದ ಹಳ್ಳಿಗಳಿಗೆ ಸರಿಯಾದ ರಸ್ತೆ, ವಿದ್ಯುತ್ ಸಂಪರ್ಕಗಳು ಇಲ್ಲದ ಕಾಲದಲ್ಲಿ ರೇಡಿಯೋ ಜನರಿಗೆ ಪ್ರಮುಖ ಸುದ್ದಿಯ ಕೊಂಡಿಯಾಗಿತ್ತು. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರಸಾರ ಕ್ಷೇತ್ರವು ಹಲವು ಸವಾಲುಗಳನ್ನು ಎದುರಿಸುತ್ತಿವೆ. ಸುಳ್ಳು ಸುದ್ದಿ, ವದಂತಿಗಳು, ತಪ್ಪು ಮಾಹಿತಿ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುವ ಅಪಪ್ರಚಾರದಿಂದ ಸಮಾಜಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಮಾಹಿತಿಯನ್ನು ಪರಿಶೀಲಿಸಿ ಇತರರಿಗೆ ಹಂಚಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಮಾಹಿತಿಯನ್ನು ಪಡೆದು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಇತರರಿಗೆ ಹಂಚಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಪ್ರಸಾರ ಮಾಧ್ಯಮಗಳ ಮೂಲಕ ಜ್ಞಾನ ಹೆಚ್ಚಿಸಿಕೊಳ್ಳುವ, ಭಾಷಾ ಕೌಶಲ್ಯ ಅಭಿವೃದ್ಧಿಪಡಿಸುವ, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ, ದೇಶ ವಿದೇಶದ ಬೆಳವಣಿಗೆ ತಿಳಿದುಕೊಳ್ಳುವ ಮತ್ತು ಸಮಾಜದ ಕುರಿತು ಅರಿವು ಬೆಳೆಸಿಕೊಳ್ಳಲು ಪ್ರಸಾರ ಮಾಧ್ಯಮಗಳು ಸಹಕಾರಿ. ಭಾರತೀಯ ಪ್ರಸಾರ ದಿನವು ಕೇವಲ ಒಂದು ದಿನದ ಆಚರಣೆ ಆಗದೆ ಒಂದು ಮಹತ್ವದ ದಿನವನ್ನಾಗಿ ನೋಡಬೇಕಾಗಿದೆ. ಮಾಹಿತಿಯ ಶಕ್ತಿ ರಾಷ್ಟ್ರದ ಶಕ್ತಿಯಾಗಿದೆ. ಜವಾಬ್ದಾರಿಯುತ, ನಿಷ್ಪಕ್ಷಪಾತ ಮತ್ತು ಸತ್ಯಾಧಾರಿತ ಪ್ರಸಾರವು ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತದೆ. ಮಾತ್ರವಲ್ಲದೆ ಸಮಾಜವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತದೆ. ಹಾಗಾಗಿ ಪ್ರಸಾರ ದಿನದ ಆಚರಣೆ ಮೂಲಕ ಪ್ರಸಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಸೇವೆ ಸಲ್ಲಿಸುತ್ತಿರುವ ಎಲ್ಲರನ್ನೂ ಸ್ಮರಿಸುವ ಹಾಗೂ ಗೌರವಿಸುವ ಕಾರ್ಯ ನಡೆಯಬೇಕಾಗಿದೆ. ಅವರೆಲ್ಲರ ಶ್ರಮ ಹಾಗೂ
ಪರಿಶ್

0: ಶ್ರಮದಿಂದಲೇ ನಿಖರ ಮಾಹಿತಿ, ಉತ್ತಮ ಮನೋರಂಜನೆ ಜತೆಗೆ ಜ್ಞಾನಪೂರ್ಣ ಕಾರ್ಯಕ್ರಮಗಳು ನಮಗೆ ಲಭಿಸುತ್ತಿವೆ. 1990 ನಂತರ ಎಫ್ಎಂ ಪ್ರಸಾರ ಆರಂಭವಾದಾಗ ರೇಡಿಯೋಗೆ ಹೊಸ ಚೈತನ್ಯ ದೊರೆಯಿತು. ಸಂಗೀತ, ಯುವಜನರ ಕಾರ್ಯಕ್ರಮ, ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು, ಸ್ಥಳೀಯ ಸುದ್ದಿಗಳ ಮೂಲಕ ಎಫ್ಎಂ ವಾಹಿನಿಗಳು ಜನಪ್ರಿಯವಾದವು. ನಂತರದ ದಿನಗಳಲ್ಲಿ ಸಮುದಾಯ ರೇಡಿಯೋ ಕೇಂದ್ರಗಳು ಸ್ಥಳೀಯ ಸಮಸ್ಯೆ, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಸ್ಥಳೀಯ ಸಂಸ್ಕೃತಿಯ ಅಭಿವೃದ್ಧಿಗೆ ಹೊಸ ವೇದಿಕೆಯನ್ನೇ ಒದಗಿಸಿತು. ಪ್ರಸ್ತುತ ಪ್ರಸಾರ ಮಾಧ್ಯಮವಿಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಬಂದ ಬಳಿಕ ಎಲ್ಲರೂ ಮಾಹಿತಿಯ ಮಹಾಪೂರದಲ್ಲಿ ಸುತ್ತುವರಿದುಬಿಟ್ಟಿದ್ದೇವೆ. ಕ್ಷಣ ಮಾತ್ರದಲ್ಲಿ ದೇಶ ವಿದೇಶಗಳ ಮಾಹಿತಿ ನಮ್ಮ ಅಂಗೈಯಲ್ಲಿ ಲಭ್ಯವಾಗುವಂತೆ ಆಧುನಿಕ ಡಿಜಿಟಲ್ ತಂತ್ರಜ್ಞಾನವು ಮಾಡಿಬಿಟ್ಟಿದೆ. ಕೇವಲ ಸುದ್ದಿ ಮಾತ್ರವಲ್ಲದೆ ದೈನಂದಿನ ಜೀವನಕ್ಕೆ ಬೇಕಾದ ಮಾಹಿತಿಗಳ ಹೂರಣವೇ ಇಂದು ನಮ್ಮ ಕೈಗೆ ಬಂದುಬಿಟ್ಟಿದೆ. ಪ್ರಸಾರವು ಕೇವಲ ಧ್ವನಿಯ ಪ್ರಮಾಣವಲ್ಲ, ಅದು ಜ್ಞಾನ, ಸಂಸ್ಕೃತಿ, ವಿಶ್ವಾಸ ಮತ್ತು ರಾಷ್ಟ್ರೀಯ ಏಕತೆಯ ಪಯಣವಾಗಿದೆ. ಸತ್ಯದ ಧ್ವನಿ ಸದಾ ಸಮಾಜವನ್ನು ಮುನ್ನಡೆಸುತ್ತದೆ. ಜ್ಞಾನವನ್ನು ಬೆಳಗಿಸುವ ದೀಪವೇ ಪ್ರಸಾರ. ಸತ್ಯವನ್ನು ಜನರ ಮನೆಬಾಗಿಲಿಗೆ ತಲುಪಿಸುವ ಸೇತುವೆಯೇ ಮಾಧ್ಯಮ. ನಾವೆಲ್ಲರೂ ಇಂದು ರೇಡಿಯೋ ಹಾಗೂ ಇತರ ಪ್ರಸಾರ ಮಾಧ್ಯಮಗಳನ್ನು ಜ್ಞಾನ ಸಂಪಾದನೆಗೆ ಬಳಸಬೇಕು. ಭಾಷಾ ಕೌಶಲ್ಯ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಸಾಹಿತ್ಯ, ಸಂಗೀತ ಮತ್ತು ಸಾಮಾಜಿಕ ಅರಿವನ್ನು ಬೆಳೆಸಿಕೊಳ್ಳಲು ಪ್ರಸಾರ ಮಾಧ್ಯಮಗಳನ್ನು ಉಪಯೋಗಿಸಬೇಕು. ಜವಾಬ್ದಾರಿಯುತ ಪ್ರಸಾರ ಮತ್ತು ಜಾಗೃತ ನಾಗರಿಕತೆ ಪ್ರಸ್ತುತ ಸಮಾಜದ ಅಗತ್ಯವಾಗಿದೆ. ಸತ್ಯ, ನೈತಿಕತೆ ಮತ್ತು ಜವಾಬ್ದಾರಿಯುತ ಮಾಹಿತಿ ಹಂಚುವ, ಸಂಸ್ಕೃತಿಯನ್ನು ಬೆಳೆಸುವ ಸಂಕಲ್ಪವನ್ನು ನಾವೆಲ್ಲರೂ ಇಂದು ಮಾಡಬೇಕಾಗಿದೆ. ಸಮಯವನ್ನು ವ್ಯರ್ಥ ಮಾಡುವ ಬದಲು ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಹಾಗೂ ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಹಾಗೂ ಆಲಿಸುವ, ವೀಕ್ಷಿಸುವ ಪರಿಪಾಠವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಹೊಸ ಸಂವಹನ ಸಾಧನಗಳು ಬಂದರೂ ಮಾನವೀಯತೆ, ಸತ್ಯ, ನಿಷ್ಪಕ್ಷಪಾತತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಎಂಬ ಮೌಲ್ಯಗಳು ಎಂದಿಗೂ ಬದಲಾಗುವುದಿಲ್ಲ. ಇದೇ ಭಾರತೀಯ ಪ್ರಸಾರದ ನಿಜವಾದ ಶಕ್ತಿ ಎನ್ನುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಭಾರತೀಯ ಪ್ರಸಾರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ.
1: ಇದುವರೆಗೆ ಜುಲೈ 23 ಭಾರತೀಯ ಪ್ರಸಾರ ದಿನದ ಪ್ರಯುಕ್ತ ಸುಶೀಲೇಂದ್ರ ಕುಟ್ಪಾಡಿ ಇವರಿಂದ ಭಾಷಣ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಈ ಸಮಸ್ಯೆಯ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15.
1: ಕೇಳುಗರೆ, ನಾಳೆ ಬೆಳಿಗ್ಗೆ 8:45 ಹೆಪಟೈಟಿಸ್ ಎ ಅಥವಾ ಜಾಂಡಿಸ್ ರೋಗ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರಕುಲಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

0: ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ
1: ಆಪ್ ಪರಿಶಾನಿಯೋ ಸೇ ಘಿರೆ ಹೇ, ಮನ್ ಭಾರಿ ಹೇ ಔರ್ ಕೋಯಿ ರಾಸ್ತಾ ನಜರ್ ನಹೀ ಆ ರಹಾ, ಯಾದ್ ರಖಿಯೇ ಸಮಾಧಾನ್ ಆಪ್ಕೆ ಪಾಸ್.

0: ಆಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
1: ಆಕಾಶವಾಣಿ ಟೆಲಿಕ್ವಿಸ್
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಕೇಳುಗರಿಗೆಲ್ಲ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ 8ನೆಯ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕ್ವಿಸ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಮ್ಯಾಂಗಳೂರ್ ಕ್ವಿಜಿಂಗ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸ್ಥಾಪಕರು ಮನೋವೈದ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆ ಕೂಡ ಆತ್ಮೀಯ ಸ್ವಾಗತ ಸರ್.
2: ನಮಸ್ತೆ.
0: ಕಾರ್ಯಕ್ರಮದ ನಿರೂಪಣೆ ಸ್ನೇಹ ಭಟ್. ಹಲೋ.
3: ಹಲೋ,
0: ನಮಸ್ತೆ. ಯಾರಿದು?
3: ನಮಸ್ತೆ ಮೇಡಮ್, ಜ್ಯೋತಿ ಗಣೇಶಾಚಾರ್ಯ ಬಾರ್ಕೂರಿಂದ.
0: ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
0: ಚೆನ್ನಾಗಿದ್ದೇವೆ. ತಾವು ಕೆಲಸ ಮಾಡ್ತಾ ಇದ್ದೀರಾ, ಗೃಹಿಣಿಯ ಹೇಗೆ?
3: ನಾನು ಮನೇಲಿ ಇದ್ದೇನೆ, ಅಂದ್ರೆ ಎಕ್ಸಾಮಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇನೆ, ಓದ್ತಾ ಇದ್ದೇನೆ.
0: ಯಾವ ಎಕ್ಸಾಮಿಗೆ?
3: ನಂದು ಡಿಎಡ್ ಆಗಿದೆ, ಟೀಚರ್ಸ್ ಕನ್ಫರ್ಮ್ ಮಾಡಿದಾರಲ್ಲ, ಓದ್ತಾ ಇದ್ದೇನೆ.
0: ಸರಿ ಸರಿ. ಯಾವ ರೀತಿ ನಡಿ, ಎಷ್ಟು ಗಂಟೆಗಳ ಕಾಲ ನೀವು ಓದ್ತೀರಿ, ಯಾವ ರೀತಿ ನೀವು ಓದೋದಕ್ಕೆ ಸಮಯವನ್ನ ನಿಗದಿಪಡಿಸಿರ್ತೀರಿ?
3: ಬೆಳಿಗ್ಗೆ ನಾನು ಒಂದು 4 ಗಂಟೆಗೆ 4 ರಿಂದ 5 ತನಕ ಓದ್ತೇನೆ. ಮತ್ತೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ 11 ನಂತರ ಒಂದು 12:30 ತನಕ ಸ್ವಲ್ಪ ಓದ್ತೇನೆ. ಬಿಡುವಿಲ್ಲ, ಓದ್ತಾ ಇರ್ತೇನೆ.
0: ಮತ್ತೆ ಪುನಃ ಸಂಜೆ ರಾತ್ರಿ?
3: ಮತ್ತೆ ಸಂಜೆ 5:30-6 ಗಂಟೆ ಆಚೆ ಒಂದು 1 ಅವರ್ ಆಗಿ ಓದ್ತೇನೆ.
0: ಹಾಗಿದ್ರೆ ಇವತ್ತಿನ ನಮ್ಮ ಲಕ್ಕಿ ಕಾಲರ್ ತುಂಬಾ ಓದಿರುವವರು, ಮತ್ತೆ ರೆಡಿ ಇದ್ದೀರಿ ಅಲ್ಲ? ಓಕೆ. ನಿಮ್ಮ ಫಸ್ಟ್ ಕ್ವೆಶ್ಚನ್ ಈಗ ಕ್ವಿಜ್ ಮಾಸ್ಟರ್ ಅವರು ಕೇಳ್ತಾರೆ. ಆಲ್ ದ ಬೆಸ್ಟ್.
2: ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು?
3: ಭಾರತದ ರಾಷ್ಟ್ರೀಯ ಪಕ್ಷಿ ಅಂದ್ರೆ
2: ನ್ಯಾಷನಲ್ ಬರ್ಡ್
3: ನವಿಲು.
2: ಕರೆಕ್ಟ್ ಆದ ಉತ್ತರ. ಸುಲಭ ಇತ್ತು. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ತನ್ನ ಆಕರ್ಷಕವಾದ ಬಣ್ಣಗಳು, ಗರಿಬಿಚ್ಚಿ ಕುಣಿಯುವ ವೈಖರಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿರುವ ಧಾರ್ಮಿಕ ಹಾಗೂ ಪೌರಾಣಿಕ ಮಹತ್ವದಿಂದಾಗಿ ಇದನ್ನು 1963 ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಿಸಲಾಯಿತು.
0: ಜ್ಯೋತಿ ಅವರೇ, ನಿಮ್ಮ ಮನೆ ಸುತ್ತಮುತ್ತ ನವಿಲು ಕಾಣುತ್ತಾ? ಸೊ ನೀವು ಅದರ ಸೌಂದರ್ಯವನ್ನ ನೋಡ್ತಿರ್ತೀರಿ ಆಗಾಗ ಅಲ್ವಾ? ಓದ್ತಾ ಓದ್ತಾ. ಓಕೆ, ಖುಷಿಯಾಯ್ತು. ನೀವು ಮೊದಲನೇ ಸುಲಭದ ಪ್ರಶ್ನೆಗೆ ಫಟಾಫಟ್ ಅಂತ ಉತ್ತರವನ್ನ ಕೊಟ್ಟಿದ್ದೀರಿ, ಅಭಿನಂದನೆ. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ.
2: ಇದು ಸೆಕೆಂಡ್ ಕ್ವೆಶನ್, ನಿಮ್ಗೆ ತುಂಬಾ ಈಸಿ ಆಗಿರ್ಬೋದು, ನೀವು ತುಂಬಾ ಓದಿದವರು. ಕ್ವೆಶನ್ ಹೀಗಿದೆ, ನಮ್ಮ ಸೌರ ವ್ಯೂಹದಲ್ಲಿ ಅಂದ್ರೆ ಸೋಲಾರ್ ಸಿಸ್ಟಮ್ ಅತಿ ದೊಡ್ಡ ಗ್ರಹ ಯಾವುದು? ಪ್ಲಾನೆಟ್ ಗ್ರಹ ಹೇಳಿದ್ರೆ, ನಮ್ಮ ಸೌರ ವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಕರೆಕ್ಟ್ ಆದ ಉತ್ತರ. ಸೂಪರ್ ಆನ್ಸರ್. ಗುರು ಗ್ರಹ ಜುಪಿಟರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸರಿಯಾದ ಉತ್ತರ. ಎರಡನೇ ಕ್ವೆಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಿ. ನಮ್ಮ ಸೌರ ವ್ಯೂಹದ ಅತಿ ದೊಡ್ಡ ಗ್ರಹ ಗುರು, ಇದು ಗಾತ್ರ, ದ್ರವ್ಯರಾಶಿ ಮತ್ತು ಪರಿಮಾಣ ಅಂದ್ರೆ ವಾಲ್ಯೂಮ್ ಎರಡರಲ್ಲೂ ಸೌರ ವ್ಯೂಹದ ಎಲ್ಲಾ ಗ್ರಹಗಳಿಗಿಂತ ದೊಡ್ಡದಾಗಿದೆ. ಇದು ಭೂಮಿಯ ವ್ಯಾಸಕ್ಕಿಂತ ಸುಮಾರು 11 ಪಟ್ಟು ಹೆಚ್ಚಾಗಿದೆ.
0: ಜ್ಯೋತಿ ಮೇಡಮ್, ಎರಡನೇ ಪ್ರಶ್ನೆಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಕಂಗ್ರಾಚುಲೇಷನ್ಸ್. ಕಟ್ಟಕಡೆಯ ಪ್ರಶ್ನೆ. ಅದಕ್ಕಿಂತ ಮುಂಚೆ, ನೀವು ನಮ್ಮ ನಿಲಯದ ರೆಗ್ಯುಲರ್ ಕಾಲರ್ ಅಲ್ಲ, ತುಂಬಾ ಅಭಿಮಾನಿ ಕೂಡ. ನಿಮ್ಮ ತುಂಬಾ ಇಷ್ಟವಾದ ಕಾರ್ಯಕ್ರಮ ಯಾವುದು?
3: ನನಗೆ ತುಂಬಾ ಇಷ್ಟವಾದ ಕಾರ್ಯಕ್ರಮ ಬೆಳಿಗ್ಗಿನ ಚಿಂತನ ಕಾರ್ಯಕ್ರಮ.
0: ಯಾಕೆ, ಯಾವ ಕಾರಣಕ್ಕಾಗಿ ತುಂಬಾ ಇಷ್ಟ ಆಗುತ್ತೆ?
3: ಯಾಕೆ ಅಂದ್ರೆ ಅದರಲ್ಲಿ ಒಂದು ನೈಜತೆ ಇರುತ್ತಾ, ಒಂದು ವಾಸ್ತವತೆಯನ್ನ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ ಅವರು. ನಿಮ್ಗೆ ತುಂಬಾ ಇಷ್ಟ. ಮತ್ತೆ ನಾನು ಕೆಲಸ ಬೆಳಿಗ್ಗೆ ಎದ್ದು ಅದು ಬರುವ ಟೈಮಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಸಹ

0: ಒಂದು ಕೂತ್ಕೊಂಡು ಕೇಳ್ಕೊಂಡು ಮತ್ತೆ ಹೋಗ್ತೇನೆ.
1: ಅದರಲ್ಲಿ ಒಂದು ಮೌಲ್ಯ ಇರುತ್ತೆ ಅಲ್ಲ ಚಿಂತನದಲ್ಲಿ,
0: ಹೌದು ಹೌದೌದು
1: ಜೀವನ ಮೌಲ್ಯಗಳಿರುತ್ತೆ ಅದರಲ್ಲಿ, ಖುಷಿ. ಹೌದು ಹೌದು, ಅಂದ್ರೆ ಚಿಂತನ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟವಾದಂಥದ್ದು. ಹಾಗಿದ್ರೆ ಇದೀಗ ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಜ್ಯೋತಿ ಅವರೇ, ನೀವು ಈಗ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ಲ, ಅದನ್ನು ನೋಡ್ತಾ ಇದ್ದೀರಾ?
0: ನನಗೆ ಕ್ರೀಡೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆದ್ರೂ ಸಹ ಅದೇ ಎಕ್ಸಾಮಿಗೋಸ್ಕರ ಹೀಗೆ ಹೀಗೆ ನೋಡ್ತಾ ಇರ್ತೇನೆ ಮೇಲೆ ಮೇಲೆ.
2: ಹೌದಾ?
0: ಅದು ಪೇಪರಲ್ಲಿ ನೋಡುದು, ಟಿವಿಯಲ್ಲಿ ನೋಡುದಿಲ್ಲ.
2: ತೊಂದರೆ ಇಲ್ಲ. ಈಗ ಫೈನಲ್ ಕ್ವೆಶ್ಚನ್ ನಿಮ್ದು ಫುಟ್ಬಾಲ್ ಬಗ್ಗೆ, ವರ್ಲ್ಡ್ ಕಪ್ ಬಗ್ಗೆ. ಮೊದಲ ಫಿಫಾ ಫುಟ್ಬಾಲ್ ವಿಶ್ವಕಪ್ ಯಾವ ವರ್ಷದಲ್ಲಿ ನಡೆಯಿತು? ನಿಮ್ಗೆ ನಾನು ನಾಲ್ಕು ಆಪ್ಷನ್ಸ್ ಕೊಡ್ತೇನೆ. 1930, 1934, 1938, 1950. ತಪ್ಪಾದ ಉತ್ತರ, ಇದನ್ನು ಮಿಸ್ ಮಾಡಿದ್ರಿ ನೀವು. ಸರಿಯಾದ ಉತ್ತರ 1930. ಮೊದಲ ಫುಟ್ಬಾಲ್ ಫಿಫಾ ವಿಶ್ವಕಪ್ 1930 ನಡೆಯಿತು. ಅತಿಥೇಯ ದೇಶ ಉರುಗ್ವೆ ಆಗಿತ್ತು. ವಿಜೇತರು ಫೈನಲ್ನಲ್ಲಿ ಅರ್ಜೆಂಟೀನಾ ತಂಡವನ್ನು 4-2 ಅಂತರದಿಂದ ಸೋಲಿಸಿ ಉರುಗ್ವೆ ದೇಶವು ಮೊದಲ ವಿಶ್ವಕಪ್ ಚಾಂಪಿಯನ್ ಆಯಿತು. ಹೌದಾ? ಜಸ್ಟ್ 8 ವರ್ಷದಿಂದ ಮಿಸ್ ಆಯ್ತು ನಿಮ್ಗೆ.
0: ಹೌದೌದು,
1: ಕೆಲವೊಂದ್ಸಲ ಇಸವಿಗಳು ಈ ರೀತಿಯಾಗಿ ಕನ್ಫ್ಯೂಷನ್ ಕೊಡುತ್ತಲ್ಲ. ಸರಿ ಸರಿ, ತೊಂದ್ರೆ ಇಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡಿ, ನಿಮ್ಮ ಬೇರೆ ಪರೀಕ್ಷೆಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಪ್ರಯತ್ನ ಮಾಡಿ. ನಮಸ್ತೆ.
0: ಓಕೆ ಮೇಡಮ್.

0: ನಮಸ್ತೆ.
1: ನಮಸ್ತೆ, ಇದು ಪ್ರಕಾಶ್ ಅಂತ ಉಡುಪಿಯಿಂದ.
0: ಪ್ರಕಾಶ್ ಉಡುಪಿಯಿಂದ, ತಾವೇನ್ ಮಾಡ್ತಾ ಇದ್ದೀರಿ?
1: ನಾನು ಟೀಚರ್.
0: ಟೀಚರ್ ಆಗಿ ಯಾವ ಸಬ್ಜೆಕ್ಟ್?
1: ನಾನು ಎಕನಾಮಿಕ್ಸ್.
0: ಎಕನಾಮಿಕ್ಸ್ ಗೆ ಡಿಗ್ರಿ ಡಿಗ್ರಿ ಕಾಲೇಜಿಗೆ ಅಥವಾ ಸ್ಕೂಲಿಗೆ?
1: ಡಿಗ್ರಿ ಕಾಲೇಜ್.
0: ಡಿಗ್ರಿ ಕಾಲೇಜಿಗೆ. ಸರಿ ಸರ್, ಈಗ ನಮ್ಮ ಕ್ವಿಸ್ ಕಾರ್ಯಕ್ರಮ ಇರುತ್ತೆ, ಅದಕ್ಕಿಂತ ಮುಂಚೆ ಒಂದು ಪೀಠಿಕೆಯಾಗಿ, ಈಗ ಮುಂಚೆ ನೀವು ಕಲಿತಿರುವಾಗ ಇದ್ದಂತಹ ವಿದ್ಯಾರ್ಥಿಗಳಿಗೂ ಈಗ ನೀವು ಕಲಿಸುವ ಇರುವಂತಹ ವಿದ್ಯಾರ್ಥಿಗಳಿಗೂ ಯಾವ್ದಾದ್ರು ಡಿಫ್ರೆನ್ಸ್ ಇದೆಯಾ?
1: ತುಂಬಾ ಇದೆ, ತುಂಬಾ ಡಿಫರೆನ್ಸ್ ಇದೆ.
0: ಯಾವ ರೀತಿಯಲ್ಲಿ?
1: ಆಗಿನ ವಿದ್ಯಾರ್ಥಿಗಳಲ್ಲಿ ಗಂಭೀರತೆ ಇತ್ತು, ಸೀರಿಯಸ್ನೆಸ್ ಇತ್ತು. ಈಗ ತುಂಬಾ ಕ್ಯಾಶುವಲ್ ಆಗಿದೆ. ಎಕ್ಸಾಮಿನ ಹಿಂದೆ ದಿವಸ ಚಾಟ್ ಜಿಪಿಟಿಯೋ ಗೂಗಲ್ ಅಲ್ಲಿ ನೋಡ್ಕೊಂಡು ಕ್ವಶನ್ ಗೆ ಆನ್ಸರ್ ಮಾಡ್ಕೊಂಡು ಬಂದು ಅದನ್ನು ಮಾರನೇ ದಿವಸ ಬರೆಯುದು, ಬರೆದ್ರು ಕೂಡ ಪಾಸ್ ಆಗ್ತದೆ, ಪಾಸ್ ಆಗುವಂತಹ ಸ್ಥಿತಿ ಇದೆ ಈಗ. ಅಂತಹ ವಾತಾವರಣ ಸೃಷ್ಟಿಯಾಗಿದೆ. ಹಿಂದಿನ ಮಕ್ಕಳಲ್ಲಿ ಆ ತರ ಇರಲಿಲ್ಲ. ಬಹಳ ಗಂಭೀರವಾಗಿ ಒತ್ತು ಪಾಠ ಕೊಡ್ತಾ ಇದ್ರು, ಕ್ಲಾಸಿಗೆ ಸರಿಯಾಗಿ ಬರ್ತಾ ಇದ್ರು. ಈಗ ಹಾಗಿಲ್ಲ, ಕ್ಲಾಸ್ಗೆ ಬರೋದ್ರೂ ನಡೀತದೆ. ಎಕ್ಸಾಮಿನ ಹಿಂದಿನ ದಿವಸ ಒಂದು ಅರ್ಧ ಗಂಟೆಯ ಪ್ರಿಪರೇಷನ್ ಅಲ್ಲಿ ಅವರು ಏನೋ ಬಾಯಿಗೆ ಬಂದದ್ದು ಬರೆದು ಹಾಕ್ತಾರೆ, ಅದನ್ನು ನೋಡಿ ನಾವೇ ಅವರನ್ನು ಪಾಸ್ ಮಾಡ್ತೇವೆ, ಮಾರ್ಕ್ ಕೊಡ್ತೇವೆ. ಆ ಪರಿಸ್ಥಿತಿ ಬಂದಿದೆ ಈಗ
0: ಅಲ್ವಾ. ಅದೇ ರೀತಿ ಗುರು ಭಕ್ತಿ ಕೂಡ ಸ್ವಲ್ಪ ಕಮ್ಮಿ ಆಗಿದೆಯಾ? ಜಾಸ್ತಿ ಇದೆ,
1: ತುಂಬಾ ಕಡಿಮೆ
0: ಅಲ್ವಾ?
1: ಕ್ಯಾಶುವಲ್ ರಿಲೇಶನ್ಶಿಪ್.
0: ಎಕ್ಸಾಕ್ಟ್ಲಿ. ಸರಿ, ಖುಷಿ ಆಯ್ತು ಸರ್ ನಿಮ್ಮ ಈ ಅಭಿಪ್ರಾಯ ಕೇಳಿ. ಇದೀಗ ನಮ್ಮ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್ ಅವರಿದ್ದಾರೆ. ಅವರು ನಿಮಗೆ ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೆಯ ಪ್ರವೇಶ ಪ್ರಶ್ನೆ ನಿಮಗಾಗಿ, ಆಲ್ ದ ಬೆಸ್ಟ್.
2: ನಮಸ್ಕಾರ ಪ್ರಕಾಶ್ ಅವರೇ.
1: ನಮಸ್ತೆ. ನಮಸ್ತೆ ಸರ್.
2: ಹಾ, ನಿಮ್ಮ ಮೊದಲ ಪ್ರಶ್ನೆ ಈಸಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು?
1: ಶ್ರೀಮತಿ ಇಂದಿರಾ ಗಾಂಧಿ.
2: ಹೌದು, ತುಂಬಾ ಈಸಿ ಆದ ಪ್ರಶ್ನೆ ಆಗಿತ್ತು, ಸುಲಭವಾದ ಉತ್ತರ, ಕರೆಕ್ಟ್ ಆದ ಉತ್ತರ. ಅವರು 1966 1977 ಹಾಗೂ ನಂತರ 1980 to 1984 ಎರಡನೇ ಅವಧಿ ತಮ್ಮ ಹತ್ಯೆ ಆಗುವವರೆಗೂ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಹೌದು, ಕರೆಕ್ಟ್ ಆದ ಉತ್ತರ.
0: ಅಭಿನಂದನೆಗಳು. ಸರ್, ನಿಮ್ಮ ಎರಡನೇ ಪ್ರಶ್ನೆ ಕಾಯ್ತಾ ಇದೆ, ಆಲ್ ದ ಬೆಸ್ಟ್.
2: ಸೆಕೆಂಡ್ ಕ್ವೆಶನ್, ಭಾರತದ ಅತಿ ಉದ್ದದ ನದಿ ಯಾವುದು?
1: ಗಂಗಾ ನದಿ.
2: ಹಾ, ಕರೆಕ್ಟ್ ಆದ ಉತ್ತರ. ಸ್ವಲ್ಪ ಆಲೋಚನೆ ಮಾಡಿದ್ರಿ.

0: ಮತ್ತೆ ಆನ್ಸರ್ ಹೇಳಿದ್ರಿ, ಆದ್ರೆ ಕರೆಕ್ಟ್ ಆದ ಆನ್ಸರ್ ಹೇಳಿದ್ರಿ. ಭಾರತದ ಅತಿ ಉದ್ದದ ನದಿ ಗಂಗಾ. ಹೌದು, ಇದು ಉತ್ತರಾಖಂಡದ ಹಿಮಾಲಯದಲ್ಲಿ ಉಗಮಿಸಿ ಭಾರತದ ವಿವಿಧ ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹೌದು ಹೌದು, ಸುಮಾರು 2525 ಕಿಲೋಮೀಟರ್ ಉದ್ದ ಇದೆ ಇದು.
1: ಪ್ರಕಾಶ್ ಸರ್, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ಸ್. ಒಂದೇ ಪ್ರಶ್ನೆ ಕೇಳುವಾ, ಒಂದ್ ನಿಮಿಷ. ಈಗ ಸರ್, ಈಗ ಇನ್ನೊಂದು ನನ್ನದೊಂದು ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ, ಇದು ಕ್ವಿಜ್ ಕಾರ್ಯಕ್ರಮದಲ್ಲ, ಹೀಗೆ ಉಪ ಪ್ರಶ್ನೆ. ಏನಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾರೆ ಅಥವಾ ಅದನ್ನ ಬರಿಬೇಕು ಅಂತ ಕಾತುರದಿಂದ ಕಾಯ್ತಿರ್ತಾರೆ, ತಯಾರಿ ನಡೆಸ್ತಾ ಇರ್ತಾರೆ. ಅದು ಕ್ವಿಜ್ ಕಾರ್ಯಕ್ರಮವೇ ಆಗಿರಬಹುದು ಅಥವಾ ಬೇರೆ ಸಾಮಾನ್ಯ ಪರೀಕ್ಷೆಗಳೇ ಆಗಿರಬಹುದು, ಯಾವ ರೀತಿಯಲ್ಲಿ ಅವರು ತಯಾರಿ ನಡೆಸಬೇಕು ಅಂತ ಹೇಳ್ತಾರೆ ಆಸ್ ಅ ಟೀಚರ್?
2: ನಿರಂತರ ಓದು ಇರಬೇಕು, ಅದು ನ್ಯೂಸ್ ಪೇಪರ್ ಇಂದ ಹಿಡಿದು ಆಕಾಶವಾಣಿಯ ವಾರ್ತೆಗಳನ್ನು ಕೇಳೋದು, ಆಮೇಲೆ ವರ್ತಮಾನ ಪತ್ರಿಕೆಗಳು, ನಿಯತಕಾಲಿಕೆಗಳು, ಇದನ್ನೆಲ್ಲ ನಿಯಮಿತವಾಗಿ ಟಚ್ ಅಲ್ಲಿ ಇಟ್ಕೊಂಡಿರ್ಬೇಕು, ನೋಡ್ತಾ ಇರಬೇಕು. ಇದು ಕೇವಲ ಶಾಲೆಯ ಪರೀಕ್ಷೆಗೆ ಮಾತ್ರ ಅಲ್ಲ, ಮತ್ತೆ ಮುಂದಿನ ಉದ್ಯೋಗದ ಭೇಟಿಗೆ ಕೂಡ ಇದು
1: ಸಹಕಾರಿಯಾಗುತ್ತೆ. ನಿರಂತರ ಕಲಿಕೆ ಇರಬೇಕು ಅಲ್ವಾ? ಸರಿ, ಖುಷಿ ಆಯ್ತು ಸರ್.
2: ಶಸ್ತ್ರಾಭ್ಯಾಸ ಅಂತ ಮಾಡಬಾರ್ದು
1: ಅಲ್ವಾ?
2: ಹೌದು
1: ಹೌದು,
2: ಪರೀಕ್ಷೆ ಹಿಂದಿನ ದಿವಸ ಕೂತ್ಕೊಂಡು ಓದಿ ಬಾಯಿಗೆ ಬಂದದ್ದು ಬರೆಯುವುದನ್ನು ಮಾಡಬಾರ್ದು.
1: ಟೀಚರ್ಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ ಕರೆಕ್ಷನ್ ಮಾಡುವಾಗ.
2: ನಾವು ಉತ್ತರವನ್ನು ಹುಡುಕಿ ಹುಡುಕಿ ತೆಗಿಬೇಕು, ಅವರ ಉತ್ತರಗಳಿಂದ ರೆಲೆವೆಂಟ್ ಆದ ಉತ್ತರ ಏನು ಅಂತ ಹೇಳ್ಕೊಂಡು, ಯಾವ ರೆಲೆವೆಂಟ್ ಪದ ಯಾವುದು, ವಾಕ್ಯ ಯಾವುದು ಅಂತೇಳಿ ಬಹಳ ಕಷ್ಟಪಟ್ಟು ಹುಡುಕಿ ಅದನ್ನು ನೋಡಿ ಮಾರ್ಕ್ ಕೊಟ್ಟು ಅವರನ್ನು ಪಾಸ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಈಗ. ವ್ಯಾಲ್ಯೂಯೇಷನ್ ಅಂದ್ರೆ ಪಾಸ್ ಮಾಡುದು ಅಂತ ಆಗಿದೆ, ಈಗ ಲೆವೆಲ್ಗೆ ಬಂದಿದ್ದೇವೆ.
1: ತುಂಬಾ ಕಷ್ಟದ ಸನ್ನಿವೇಶ ಅದು ಅಲ್ವಾ ಆಸ್ ಅ ಟೀಚರ್? ಪ್ರಕಾಶ್ ಸರ್, ನಿಮ್ಮ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
0: ನಿಮ್ಮ ಮೂರನೆಯ ಪ್ರಶ್ನೆ, ಹನುಮಂತನ ತಾಯಿಯ ಹೆಸರು ಏನು?
2: ಅಂಜನಾದೇವಿ.
0: ಕರೆಕ್ಟ್ ಆದ ಉತ್ತರ, ಸರಿಯಾದ ಉತ್ತರ, ಕಾಂಗ್ರಾಚುಲೇಷನ್ಸ್.

0: ನಾನು ಆಪ್ಷನ್ಸ್ ಕೊಡ್ಲಿಕ್ಕೆ ರೆಡಿ ಆಗಿದ್ರೆ ಅದರ ಮುಂಚೆನೆ ನೀವು ಆನ್ಸರ್ ಹೇಳಿದ್ರಿ. ಹನುಮಂತನ ಕರೆಕ್ಟ್ ಕರೆಕ್ಟ್ ಅದೇ ಹೇಳಲಿಕ್ಕೆ ಹೋಗ್ತಾ ಇದ್ದೆ ನಾನು. ಹನುಮಂತನ ತಾಯಿಯ ಹೆಸರು ಅಂಜನಾ ದೇವಿ ಅಥವಾ ಅಂಜನಿ ದೇವಿ. ಇವರ ಹೆಸರಿನಿಂದಲೇ ಹನುಮಂತನನ್ನು ಆಂಜನೇಯ ಮತ್ತು ಅಂಜನೇಯ ಅಂತಲೂ ಕರೆಯುತ್ತಾರೆ. ಎಸ್, ಕಾಂಗ್ರಾಚುಲೇಷನ್ ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಅಭಿನಂದನೆಗಳು. ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನ ಫಟಾಫಟ್ಟಾಗಿ ಕೊಟ್ಟಿದ್ದೀರಿ ಸರ್. ಈಗ ನೀವು ಕ್ವಿಜ್ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರ ನಮ್ಮ ಆಕಾಶವಾಣಿಯಲ್ಲಿ?
1: ಆಕಾಶವಾಣಿ ಎಲ್ಲಾ ಪ್ರೋಗ್ರಾಮ್ಗಳನ್ನು ನಾವು ಕೇಳ್ತಾ ಇದ್ದೇವೆ. ಬೆಳಿಗ್ಗೆಯಿಂದ 6 ಗಂಟೆಗೆ ಪ್ರಾರಂಭ ಆದ್ರೆ ಸಾಧಾರಣ 9:30-10 ಗಂಟೆವರೆಗೆ ಕೇಳ್ತೇವೆ ನಾವು. ಅದು ಯಕ್ಷಗಾನ ಇದ್ರೆ ಅದ ನಂತರವೂ ಕೂಡ ಕೇಳ್ತೇವೆ. ಶುಕ್ರವಾರದ ಕಾರ್ಯಕ್ರಮ ನಂತರವೂ ಕೇಳ್ತೇವೆ, ಮತ್ತೆ ಆದಿತ್ಯವಾರದ ಮಧ್ಯಾಹ್ನದ ನಾಟಕಗಳು ಇದನ್ನೆಲ್ಲ ಕೇಳ್ತಾ ಇರ್ತೇವೆ ನಾವು.
2: ಸರಿ ಸರಿ, ಖುಷಿ ಆಯ್ತು. ವಿಜೇತ, ಇವತ್ತಿನ ಕಾರ್ಯಕ್ರಮದ ಮೊದಲ ವಿಜೇತರು ಕೂಡ ಹೌದು ನೀವು. ಅಭಿನಂದನೆಗಳು. ಧನ್ಯವಾದ. ನಮಸ್ತೆ.
1: ನಮಸ್ತೆ.
2: ಹಂಡ್ರೆಡ್ ಪಾಯಿಂಟ್ 3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಯಾರಿದು?
3: ನಮಸ್ತೆ ಮ್ಯಾಮ್, ನಾನು ಜಯಲಕ್ಷ್ಮಿ ಅಂತ ಕಾರ್ಕಳದಿಂದ ಮಾತಾಡ್ತಾ ಇದ್ದೀನಿ.
2: ಹೌದಾ, ತಾವು ಕೆಲಸದಲ್ಲಿದ್ದೀರಾ ಅಥವಾ ಗೃಹಿಣಿಯ?
3: ಮನೆಯಲ್ಲಿ ಇರೋದು.
2: ನಿಮ್ಮ ಹವ್ಯಾಸಗಳೇನು?
3: ಹವ್ಯಾಸಗಳು ಓದುವುದು, ಬರವಣಿಗೆಯಲ್ಲಿ ಸ್ವಲ್ಪ ಆಸಕ್ತಿ ಇದೆ. ಓದ್ಲಿಕ್ಕೆ ಈ ಪತ್ರಿಕೆಗಳೆಲ್ಲ ಓದುದು ಎಲ್ಲ ಆಸಕ್ತಿ ಇದೆ. ಮತ್ತೆ ಗಾರ್ಡನಿಂಗ್.
2: ಬರವಣಿಗೆ ಅಂತ ಹೇಳಿದ್ರೆ ಸಾಹಿತ್ಯ, ಕವನ, ಪದ್ಯ?
3: ಕವನ ಎಲ್ಲ ಮೊದಲು ಬರಿತಾ ಇದ್ದೇವೆ, ಬರೆಯೋದು ಸ್ವಲ್ಪ ಕಡಿಮೆ ಆಗಿದೆ. ಓದ್ತೇನೆ ಜಾಸ್ತಿ. ಕಾದಂಬರಿಗಳನ್ನೆಲ್ಲ ಹೀಗೆ ಜನರಲ್ ನಾಲೆಜ್ ಮತ್ತೆ ಪ್ರಸ್ತುತ ಏನೆಲ್ಲ ನಡೀತಿರುತ್ತೆ ಆ ರೀತಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ.
2: ಹೌದಾ, ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ತಯಾರಾಗಿದ್ದೀರಾ?
3: ತಯಾರಿದ್ದೇನೆ.
2: ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತೇನೆ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ ಅಂತ ಭಾವಿಸ್ತಾ ನಿಮ್ಮ ಮೊದಲ ಪ್ರಶ್ನೆ ಮೇಡಮ್, ಆಲ್ ದ ಬೆಸ್ಟ್.
0: ನಿಮ್ಮ ಮೊದಲ ಪ್ರಶ್ನೆ,

0: ಭಾರತದ ಅತಿ ಎತ್ತರದ ಪರ್ವತ ಶ್ರೇಣಿ ಯಾವುದು? ಮೌಂಟೇನ್ ರೇಂಜ್. ಹೇಳಿ, ನೀವು ಅರ್ಧ ಆನ್ಸರ್ ಹೇಳಿದ್ದೀರಿ ಕರೆಕ್ಟ್ ಆಗಿ. ಹಾ, ಕರೆಕ್ಟ್ ಆದ ಉತ್ತರ ಹಿಮಾಲಯ. ಕರೆಕ್ಟ್ ಆದ ಉತ್ತರ, ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿಯಾದ ಹಿಮಾಲಯ ಭಾರತದ ಅತಿ ಎತ್ತರದ ಮತ್ತು ಉದ್ದವಾದ ಪರ್ವತ ಶ್ರೇಣಿಯಾಗಿದೆ. ಹಿಮಾಲಯ ಶ್ರೇಣಿಯ ಭಾಗವಾಗಿರುವ ಕಾಂಚನಜಂಗ ಭಾರತದ ಅತಿ ಎತ್ತರದ ಶಿಖರವಾಗಿದೆ.
1: ಜಯಲಕ್ಷ್ಮಿ ಮೇಡಮ್, ಭಯ ಆಗ್ತಾ ಇದೆಯಾ?
2: ಭಯ ಇಲ್ಲ ನನ್ಗೆ, ಅದೇ ಕಾಂಚನಜುಂಗನ ಶಿಖರ ಅಂತ ಕೇಳಿ, ನಮ್ ಪರ್ವತ ಅದೇ ಪರ್ವತನ ಶಿಖರನ ಅಂತ ಕನ್ಫ್ಯೂಸ್
1: ಆಯ್ತು. ಕೆಲವೊಂದ್ಸಲ ಚಿಕ್ಕ ಪುಟ್ಟ ಸಂದೇಹಗಳು ಕೂಡ ನಮ್ಮನ್ನ ತಪ್ಪು ದಾರಿಯಲ್ಲಿ ಕೊಂಡು ಹೋಯುತ್ತೆ ಅಲ್ವಾ? ತೊಂದ್ರೆ ಇಲ್ಲ,
2: ವಿಷಯ ಮಾತ್ರ ಗೊತ್ತಿದ್ರೆ ಒಳ್ಳೆ, ತುಂಬಾ ವಿಷಯ ಗೊತ್ತಿದ್ದಾಗ ಕನ್ಫ್ಯೂಷನ್ ಕಾಮನ್.
1: ಸರಿ, ಈಗ ನಿಮ್ಮ ಎರಡನೇ ಪ್ರಶ್ನೆ, ಕನ್ಫ್ಯೂಷನ್ ಬೇಡ, ಸರಿಯಾ? ಆಲ್ ದ ಬೆಸ್ಟ್.
0: ನಿಮ್ಮ ಎರಡನೇ ಪ್ರಶ್ನೆ, ಇದು ಸಹ ತುಂಬಾ ಸುಲಭವಾದ ಪ್ರಶ್ನೆ. ಕನ್ನಡ ಚಿತ್ರರಂಗವನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಹಾ, ಕರೆಕ್ಟ್ ಆದ ಉತ್ತರ, ಸ್ಯಾಂಡಲ್ವುಡ್ ಇಸ್ ದ ಕರೆಕ್ಟ್ ಆನ್ಸರ್. ಕನ್ನಡ ಚಿತ್ರರಂಗವನ್ನು ಸಾಮಾನ್ಯವಾಗಿ ಸ್ಯಾಂಡಲ್ವುಡ್ ಎಂದು ಕರೆಯುತ್ತಾರೆ. ಕರ್ನಾಟಕವು ಶ್ರೀಗಂಧದ ಮರಗಳಿಗೆ ಹೆಸರುವಾಸಿಯಾಗಿರುವುದರಿಂದ ಮತ್ತು ಹಾಲಿವುಡ್ ಮಾದರಿಯನ್ನು ಅನುಸರಿಸಿ ಈ ಹೆಸರನ್ನು ಇಡಲಾಗಿದೆ. ಇದರ ಜೊತೆಗೆ ಇದನ್ನು ಚಂದನವನ ಎಂದು ಸಹ ಕರೆಯಲಾಗುತ್ತದೆ. ಎಸ್, ಕರೆಕ್ಟ್ ಉತ್ತರ ಮೇಡಮ್, ಸೆಕೆಂಡ್ ಆನ್ಸರ್ ಸಹ ಕರೆಕ್ಟ್ ಆಗಿ ಹೇಳಿದ್ದೀರಾ,
1: ಅಭಿನಂದನೆಗಳು. ಜಯಲಕ್ಷ್ಮಿ ಮೇಡಮ್, ಈಗ ಸ್ಯಾಂಡಲ್ವುಡ್ ಅದಕ್ಕೆ ಉತ್ತರ ಅಲ್ವಾ? ಈಗ ನೀವು ಇತ್ತೀಚೆಗೆ ನೋಡಿದಂತಹ ಸಿನಿಮಾ, ಅದರಲ್ಲೂ ಆ ಸಿನಿಮಾ ಯಾವುದು ತುಂಬಾ ಇಷ್ಟ ಆದದ್ದು ನಿಮಗೆ?
2: ನಾನು ಇತ್ತೀಚೆಗೆ ನಾನು ಹೊಸ ಫಿಲ್ಮ್ ಯಾವುದು ಹೆಚ್ಚಾಗಿ ನೋಡಲ್ಲ ಮ್ಯಾಮ್, ಮೊದ್ಲಿದ ಫಿಲ್ಮ್ ನೋಡೋದು.
1: ಅದು ಯಾವುದು ತುಂಬಾ ಇಷ್ಟ, ಯಾಕೆ?
2: ನನ್ಗೆ ರಂಗನಾಯಕಿ ಆ ಫಿಲ್ಮ್ ಅನ್ನ ತುಂಬಾ ಇಷ್ಟಪಡ್ತೀನಿ ಮ್ಯಾಮ್.
1: ಕಾರಣ ತಿಳ್ಕೊಳ್ಬೋದಾ?
2: ಕಾರಣ ಅಂದ್ರೆ ಈ ನಾಟಕದ ಫುಲ್ ಔಟ್ ಡೋರ್ ಶೂಟಿಂಗ್ ಅಲ್ಲ ಮ್ಯಾಮ್, ಈ ನಾಟಕ ಹೇಳ್ತಾರೆ ರಂಗಭೂಮಿ, ಆದ ಒಂದು ಹಿನ್ನೆಲೆ ಇರುವಂತ ಚಿತ್ರ ಅಲ್ವಾ, ನಾನು ತುಂಬಾ ಇಷ್ಟ ಅದ ಸ್ಟೋರಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ತಾಯಿ ಮಗನ ಒಂದು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ, ತಾಯಿ ಮಗನನ್ನು ಮೀಟ್ ಆಗ್ಲಿಕ್ಕೆ ಆಗಲ್ಲ, ಅದೊಂದು ತುಂಬಾ ಕಾಡೋದೆ ಅವತ್ತು. ಇನ್ನೊಂದು ಫಿಲ್ಮ್ ಆಗ್ಬೇಕು, ಅದ್ರಲ್ಲಿ ಒಂದಾಗ್ಬೇಕು ತಾಯಿ ಮಗ ಹಾಗೆ ಅಂತ ಒಂದು ಥಿಂಕಿಂಗ್ ಬರ್ತದೆ ಮ್ಯಾಮ್.
1: ಸೊ ಆ ದೃಷ್ಟಿಯಿಂದ ನಿಮಗೆ ರಂಗನಾಯಕಿ ಚಿತ್ರ ತುಂಬಾ ಖುಷಿ ಆಯ್ತು.
2: ಹೌದೌದು, ತುಂಬಾ ತುಂಬಾ ಫಿಲ್ಮ್ ಇದೆ, ಬಟ್ ರಂಗನಾಯಕಿ ತುಂಬಾ ಜಾಸ್ತಿ ನೋಡಿದ್ದು ಮ್ಯಾಮ್.
1: ಎಷ್ಟು ಸಲ ನೋಡಿದಿರಿ?
2: ಅಲ್ಲ ಲೆಕ್ಕ ಇಟ್ಟಿಲ್ಲ, ಒಂದು 25-30 ಸಲ ಆಗ್ಬೋದು ಏನೋ ಮ್ಯಾಮ್.
1: ಲಾಸ್ಟಿಗೆ ಅವ್ರು ಒಂದಾಗ್ತಾರಾ ಅಂತ ಹೇಳೋ ಕ್ಯೂರಿಯಾಸಿಟಿಯಿಂದ ನೋಡಿದ್ದ ಅಲ್ಲ ಒಂದು 30-35 ಸಲ ನೋಡಿದಾಗ ಲಾಸ್ಟಿಗೆ ಅವ್ರು ಒಂದಾಗ್ತಾರೆ ಅಂತ ಹೇಳೋ ಕ್ಯೂರಿಯಾಸಿಟಿಯಿಂದ ನೋಡಿದ್ದಲ್ಲ ಅಲ್ಲ.
2: ಅದೇ ಒಂದು ಒಂದು ಇಂಟ್ರೆಸ್ಟ್ ಮೇಡಮ್, ಮತ್ತೆ ಅದರ ಸಾಂಗ್ ಎಲ್ಲ ರೇಡಿಯೋದಲ್ಲಿ ಬರೋ ತುಂಬಾ ಇಷ್ಟ ಆಗ್ತದೆ, ಕನ್ನಡ ನಾಡಿನ ರಂಗನಾಯಕಿ ಅಂತ ಒಂದು ಸಾಂಗ್ ಇದೆ ಅಲ್ವಾ.
1: ಹೌದು ಹೌದು ಹೌದು, ಫೇಮಸ್,
2: ತುಂಬಾ ಕಾಡ್ತದೆ.
1: ಖುಷಿ ಆಯ್ತು. ಜಯಲಕ್ಷ್ಮಿ ಮೇಡಮ್, ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಓಕೆ ಮ್ಯಾಮ್, ಥ್ಯಾಂಕ್ ಯು.
0: ಜಯಲಕ್ಷ್ಮಿ ಅವರೇ, ಇತ್ತೀಚೆಗೆ ಇದು ಅಂತಾರಾಷ್ಟ್ರೀಯ ಯೋಗ ದಿನ ನಡೆದಿತ್ತು, ಭಾಗವಹಿಸಿದ್ದೀರಾ ಅದರಲ್ಲಿ? ಇಲ್ವಾ, ನಮ್ಮ ಪ್ರಧಾನಮಂತ್ರಿಯಾದ ಮೋದಿಜಿಯವರು ಸಹ ಭಾಗವಹಿಸಿದ್ರು. ಅದರ ಬಗ್ಗೆನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಯೋಗ ದಿನ ವಿಶ್ವದಾದ್ಯಂತ ಯಾವ ದಿನದಂದು ಆಚರಿಸಲಾಗುತ್ತದೆ ನಿಮಗೆ? ನಾನು ಹೇಳಿ ಹೇಳಿ. ಹಾ, ಜೂನ್ 21, ಕರೆಕ್ಟ್ ಆದ ಉತ್ತರ. ಕಾಂಗ್ರಾಚುಲೇಷನ್ಸ್, 3 ಸರಿಯಾಗಿ ಹೇಳಿದ್ದೀರಿ.

0: ಮೇಡಮ್ ಖುಷಿ ಆಗ್ತಾ ಇಲ್ವಾ?
1: ಖುಷಿ ಆಗ್ತಾ ಇದೆ ಮ್ಯಾಮ್, ಅಂದ್ರೆ ಯಶಸ್ವರ್ ಖುಷಿ ಆಗ್ತದೆ. ನನ್ನೊಂದು ನಂಬಿಕೆ ಹೇಳ್ತೇನೆ, ನಾನು ಐದಾರು ಸಲ ಕ್ವಿಜ್ ಕಾಲ್ ಮಾಡಿದ್ದೇನೆ, ಬಟ್ ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ಅಲ್ಲಿ ಹೋಗ್ತಾ ಇತ್ತು. ಇವತ್ತು ಮಾರ್ನಿಂಗ್ ನನ್ಗೆ ಒಂದು ಬೆಳ್ಳಿ ಗೆಜ್ಜೆ ಸಿಕ್ತು, ಗೆಜ್ಜೆ ಸಿಕ್ಕಿದ್ರೆ ಒಳ್ಳೇದಂತ ಇದೆ. ನನ್ಗೆ ಏನು ಏನಪ್ಪ ಇವತ್ತು ಒಳ್ಳೇದಾಗುತ್ತೆ, ಹಾಗಾದ್ರೆ ಕ್ವಿಜ್ ಕಾಲ್ ಮಾಡ್ತೇನೆ, ಅದು ವಿನ್ ಆಗ್ತೇನೆ ನೋಡ್ಬೇಕಂತ. ನನ್ನ ನಂಬಿಕೆ ನಿಜವಾಯ್ತು.
0: ನಿಜ ಆಯ್ತು, ನನ್ನ ಕೂಡ ನಂಬಿಕೆ ಇತ್ತಲ್ಲ. ನೀವು ಮೂರೂ ಪ್ರಶ್ನೆಗಳಿಗೂ ಆತ್ಮವಿಶ್ವಾಸದಿಂದ ಉತ್ತರವನ್ನ ಕೊಟ್ಟು ವಿಜೇತರಾಗ್ತೀರಿ ಅಂತ, ಅದು ಕೂಡ ಸತ್ಯ.
1: ಖುಷಿಯಾಯ್ತು.
0: ಈಗ

0: ಕ್ವಿಜ್ ಮಾಸ್ಟರ್ ಅವರು ಆ ಉತ್ತರವನ್ನ ನಿಮಗೆ ತಿಳಿಸಲಿದ್ದಾರೆ, ಅದರ ಬಗ್ಗೆ ಹೇಳಿದ್ದಾರೆ.
1: ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಯೋಗದ ಮಹತ್ವವನ್ನು ಸಾರಲು ಮತ್ತು ಅದನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಅಧಿಕೃತವಾಗಿ ಘೋಷಿಸಿದೆ.
0: ಹಾಗಿದ್ರೆ ಇನ್ನು ಬರುವ ವರ್ಷಗಳಲ್ಲಿ ನೀವು ಯೋಗವನ್ನ ಮಾಡ್ತೀರಿ?
2: ಯೋಗ ಯೋಗ ಅಂದ್ರೆ ಏನು, ನೆಗ್ಲಿಜೆನ್ಸ್ ಏನಿಲ್ಲ ಮ್ಯಾಮ್, ಈಗ ಕಲ್ತಿಲ್ಲ, ನಾವು ಕಲಿಯೋದೇ ಒಂದು ಯೋಗ ಸಹ ಕಲಿಯೋದೇ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವರೆಲ್ಲ. ಹಾಗೆ ಸೂರ್ಯ ನಮಸ್ಕಾರ ಎಲ್ಲ ಗೊತ್ತು, ಬೇರೆ ತುಂಬಾ ಅಂತ ಏನಿಲ್ಲ, ಆ ಒಂದ್ ದಿನಕ್ಕದು ಸೀಮಿತವೂ ಅಲ್ಲ.
0: ಅಲ್ಲ ಅಲ್ಲ ಅಲ್ಲ, ಬಟ್ ದಿವಸ ಮಾಡ್ಬೇಕು, ದಿವಸ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಲ್ಲ.
2: ಹೌದು ಹೌದು ಮ್ಯಾಮ್.
0: ತುಂಬಾ ಖುಷಿಯಾಯಿತು ನಿಮ್ ಜೊತೆ ಮಾತಾಡಿ, ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರಗಳನ್ನ ನೀಡಿ ಇವತ್ತಿನ ಕಾರ್ಯಕ್ರಮದ ಎರಡನೆಯ ವಿಜೇತರಾಗಿದ್ದೀರಿ. ಅಭಿನಂದನೆಗಳು, ನಮಸ್ಕಾರ. ಟೆಲಿಕ್ವಿಸ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ಇಸ್ಮಾಯಿಲ್ ಕಲ್ಲಾಡಿ.
0: ಹೇಗಿದ್ದೀರಿ ಸರ್?
3: ಸೌಖ್ಯ ಮೇಡಮ್, ಆದ್ರೆ ಇದರಲ್ಲಿ ಭಾಗವಹಿಸಲಿಕ್ಕೆ ಹೆದರಿಕೆ ಆಗುತ್ತೆ ನನಗೆ, ಏನೋ ಒಂಥರ ಭಯ.
0: ಸ್ವಲ್ಪ ನಿಮ್ಮ ಹವ್ಯಾಸಗಳು ಹೇಳಿ, ಸ್ವಲ್ಪ ಹೊತ್ತು ನಾವು ಬೇರೆ ಮಾತಾಡೋಣ.
3: ಎಲ್ಲ ಮೊದಲೆಲ್ಲ ಕಥೆ ಕಾದಂಬರಿ ಎಲ್ಲ ಓದ್ತಿದ್ದೆ, ಪುಸ್ತಕ ಓದುದು, ದಿನಪತ್ರಿಕೆ ಓದುದು, ರೇಡಿಯೋ ಅಂದ್ರೆ ಜಾಸ್ತಿ ಕೇಳ್ತೀನಿ. ಆಮೇಲೆ ಅದರಲ್ಲೆಲ್ಲ ನೋಡಿ ಕಥೆ ಕವನ ಎಲ್ಲ ಬರೀಲಿಕ್ಕೆ ಶುರು ಮಾಡಿ, ಬರೆಯುತ್ತೇನೆ ಅಲ್ವಾ, ಮಕ್ಕಳ ಶಿಶುಗೀತೆ ಎಲ್ಲ ಬರೆಯುತ್ತೇನೆ.
0: ಹೌದಾ?
3: ಹೌದು.
0: ಒಂದೆರಡು ಸಾಲುಗಳು ಹೇಳ್ಬೋದು ನಿಮಗೆ ತುಂಬಾ ಇಷ್ಟ ಆದಂತಹ ನಿಮ್ಮ ಕವನದ ಸಾಲುಗಳನ್ನ?
3: ನಾನು ಅಂದ್ರೆ ದಾರಿಯಲ್ಲಿ ನಾನು ಮಂಗಳೂರು ಆಕಾಶವಾಣಿಗೆ ಹೇಳಿದ್ದಲ್ಲೂ ಮೇಡಮ್, ಅದು ಬಾಯಿ ಪಾಠ ನಮ್ಗೆ ಬರ್ತದ, ಪುಸ್ತಕ ಹುಡುಕಬೇಕು, ನೀವು ಕೇಳ್ತೀರಂತ ಹೇಳಿ. ನೀವು ನಮಗೆ ಅದೊಂದು ವಿಷಯ ಹೇಳಿದ್ರೆ ನಾನು ಆಗಲೇ ಬರೆಯುತ್ತೇನೆ ಅದನ್ನು.
0: ಓ ಹೌದಾ?
3: ಈಗಂತ ವಿಷಯ ಕೊಟ್ಟೊಂದು ಕಥೆ ಬರೀ ಇಲ್ಲದ್ರೆ ಕವನ ಬರೀರಿ ಅಂತ ಹೇಳಿದ್ರೆ ನಾನು ಕವನ ಅದೆಲ್ಲ ಅದರ ವಿಷಯದಲ್ಲಿ ಬರೀತೇನೆ ನಾನು ಆವಾಗಲೇ.
0: ಆಶು ಕವಿತೆ ಬರೆಯುವ್ರಿ?
3: ಹೌದು ಮೇಡಮ್, ಸುಲಭ ಆಗುತ್ತದೆ.
0: ಸರಿ, ಆದ್ರೆ ನಮಗೀಗ ಇದು ಕ್ವಿಜ್ ಕಾರ್ಯಕ್ರಮ ಆಗಿರೋದ್ರಿಂದ ಅಷ್ಟು ಸಮಯ ಇಲ್ಲ, ನಾವೀಗ ಸೀದ ನಾನು ನಿಮ್ಮ ಆ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಲಿಕ್ಕೋಸ್ಕರ ನಾನು ಬೇರೆ ವಿಷಯವನ್ನ ತೆಗೆದದ್ದಷ್ಟೇ. ನಿಮ್ಮ ಮೂರು ಪ್ರಶ್ನೆಗಳು ಕ್ವಿಜ್ ಮಾಸ್ಟರ್ ಅವರೀಗ ಕೇಳಿದ್ದಾರೆ. ಮೊದಲ ಪ್ರಶ್ನೆ, ಆಲ್ ದ ಬೆಸ್ಟ್.
3: ಆಯ್ತು ಮೇಡಮ್.
1: ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ ಯಾವುದು? ಏರಿಯಾ ವೈಸ್ ಭಾರತದ
3: ಕೇಳಿದ್ರಿ, ಆಂಧ್ರಪ್ರದೇಶ ಸರ್.
1: ಆಂಧ್ರಪ್ರದೇಶ ತಪ್ಪಾದ ಉತ್ತರ.
3: ಆಯ್ತು ಸರ್, ನನಗೆ ಬೇಸರ ಇಲ್ಲ, ಅದು ಸಿಕ್ಕಿದ್ರು ಒಂದು ವೇಳೆ ಪಾಸ್ ಆದ್ರೂ ಆಗ್ಲಿ ಅಂತ ಒಂದೆಂತ ಮರಳಿ ಯತ್ನ ಮಾಡುವಂತ. ಅದು ಅಂದ್ರೆ ಒಂದು ನಮ್ಮಲ್ಲಿ ಒಂದು ಗಾದೆ ಉಂಟು, ಅಂದ್ರೆ ಎಸೆದ್ರೆ ಒಂದು ಕಲ್ಲು, ಬಿದ್ದರೆ ಒಂದು ಮಾವು ಅಂತ. ಹಾಗೆ ಒಂದು ಪ್ರಯತ್ನ ಮಾಡಿದ್ದು ಅಷ್ಟೇ ಸರ್.
1: ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಪುನಃ ನೀವು ಪ್ರಯತ್ನ ಮಾಡಿ.
3: ಸರ್, ನೀವು ಕಷ್ಟದ ಪ್ರಶ್ನೆ ಕೇಳಿದ್ರೆ ನಮಗೆ ಅದು ಉಳಿಯುವುದಿಲ್ಲ ನೆನಪಲ್ಲಿ.
1: ಹೌದಾ? ನನ್ನ ಲೆಕ್ಕದಲ್ಲಿ ಇದು ಸುಲಭದ ಪ್ರಶ್ನೆ. ಉತ್ತರ ರಾಜಸ್ಥಾನ, ವಿಸ್ತೀರ್ಣ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಇದು ಸುಮಾರು 342,239 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ದೇಶದ ಒಟ್ಟು ಭೂಪ್ರದೇಶದ ಸುಮಾರು 10% ಅಷ್ಟು ಆಕ್ರಮಿಸಿಕೊಂಡಿದೆ.
0: ಹಲೋ ನೀವು ಹೇಳಿದ್ರಲ್ಲ ನನಗೆ ಯಾವುದೇ ರೀತಿಯಾಗಿ ಬೇಸರ ಆಗೋದಿಲ್ಲ, ನಾನು ಮತ್ತೊಮ್ಮೆ ಪ್ರಯತ್ನ ಮಾಡ್ತೇನೆ ಅಂತ, ನಿಮ್ಮ ಈ ಭರವಸೆಯ ಮಾತುಗಳು ಖುಷಿಯಾಯ್ತು ತುಂಬಾ. ಹೀಗೆ ಮುಂದಿನ ಸಂಚಿಕೆಗಳಲ್ಲಿ ಪ್ರಯತ್ನ ಮಾಡಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನ ಕೊಟ್ಟು ವಿಜೇತರಾಗಿ ಅನ್ನೋದೇ ನಮ್ಮ ಹಾರೈಕೆ. ನಮಸ್ತೆ.
4: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಇವತ್ತಿನ ಸಂಚಿಕೆಯಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಮ್ಯಾಂಗಳೂರ್ ಕ್ವಿಜಿಂಗ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸ್ಥಾಪಕರು, ಮನೋವೈದ್ಯರು,
5: ನಿರೂಪಕರು ಸ್ನೇಹ ಭಟ್.
0: ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಚಂದ್ರಶೇಖರ ಪಾಣಾಜೆ.
5: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದ

0: ಅವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ಎಸ್ಟಿಡಿ ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611. ಎಸ್ಟಿಡಿ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
2: ಇದುವರೆಗೆ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದುವರೆಗೆ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12
3: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಈ ಸಮಸ್ಯೆಯ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ. ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ, ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಒಡ ಹುಟ್ಟಿದವರು ಚಿತ್ರಕ್ಕಾಗಿ ಎಲ್.ಆರ್. ಈಶ್ವರಿ ಮತ್ತು ಪಿ.ಬಿ. ಶ್ರೀನಿವಾಸ್ ಹಾಡಿರುವ ಗೀತೆ. ಸಾಹಿತ್ಯ ಚಿ. ಸದಾಶಿವಯ್ಯ, ಸಂಗೀತ ಎಸ್. ಹನುಮಂತರಾವ್.

ಬೇರೊಂದು ಮೂಲಿಕೆಯನ್ನು ಕೊಡುವೆ, ಆಹಾ ಬೇರೊಂದು ಮೂಲಿಕೆಯನ್ನು ಕೊಡುವೆ. ನೀನೊಂದೇ ರುಚಿ ನೋಡೆ ಮತ್ತೆ ಬಿಡಲೆ ಹಾರೇ.

ಮುಂದೆ ಕೇಳಿ ಒಹಿಲೇಶ್ವರ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸಾಹಿತ್ಯ ಕೂರ ಸೀತಾರಾಮ ಶಾಸ್ತ್ರಿ, ಸಂಗೀತ ಜಿ ಕೆ ವೆಂಕಟೇಶ್.

ಮುಂದೆ ಕೇಳಿ. ಒಲವು ಮೂಡಿದಾಗ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ, ಒಂದಾಗಿ ಬಾಳು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರ ಹಾಡಿರುವ ಗೀತೆ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ವಿಜಯಾನಂದ.

ಈಗ ಕೇಳಿ ಒಂದೇ ದೈವ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಒಂದೇ ರಕ್ತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಒಂದು ಹೆಣ್ಣಿನ ಕಥೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಟಿ ಜಿ ಲಿಂಗಪ್ಪ.

ಈಗ ಕೇಳಿ ಒಂದು ಪ್ರೇಮದ ಕಥೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಹಾಡಿರುವ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಟಿ ಜಿ ಲಿಂಗಪ್ಪ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಶ್ರೀ ನಾಗೇಶ್ ಎ ಬಪ್ಪನಾಡು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ಕೇಳಿ ತ್ಯಾಗರಾಜರ ರಚನೆ ಬ್ರೋವಾ ಭಾರಮ, ಬಹುಧಾರಿ ರಾಗ ಆದಿತಾಳ.

ಈಗ ಕೇಳಿ ತಂಜಾವೂರು ಶಂಕರ ಅಯ್ಯರ್ ಅವರ ರಚನೆ ಮಹಾದೇವ ಶಿವ ಶಂಭೋ, ರೇವತಿ ರಾಗ, ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ನಾಗೇಶ್ ಎ ಬಪ್ಪನಾಡು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಸಂಖ್ಯೆ 0824 ಮೊಬೈಲ್ ಸಂಖ್ಯೆ 8277038000
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12
0: ಕೆಳುಗರೆ. ನಾಳೆ ಬೆಳಗ್ಗೆ 6:30 ಚಿಂತನ ಗುಡ್ಡಪ್ಪ ಗೌಡ ಬಲ್ಯ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಧನೇಶ್ವರಿ ಎಚ್ಎ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ರಾಗರಂಜನಿ. 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮ ಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. 8:45 ಹೆಪಟೈಟಿಸ್ ಎ ಅಥವಾ ಜಾಂಡಿಸ್ ರೋಗ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಅವರೊಂದಿಗೆ ಸಂದರ್ಶನ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ TK ಗೋವಿಂದರಾವ್ ಅವರಿಂದ ಹಾಡುಗಾರಿಕೆ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ BR ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ಶಾಂತಾ ಜಯತೀರ್ಥ ಮತ್ತು ರೋಹಿಣಿ ದೇಶಪಾಂಡೆ ಅವರು ಹಾಡಿರುವ ಶರಣರ ವಚನಗಳು. ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ, 40:2 ಆಸ್ತಿಯ ಹಂಚಿಕೆ, ಸಂಪನ್ಮೂಲ ವ್ಯಕ್ತಿ ವಲ್ಲೀಶ್ ತಂತ್ರಿ, ವಕೀಲರು ಕಾರ್ಕಳ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ, ವೃತ್ತಿ ಶಿಕ್ಷಣ ಕುರಿತು ಸಚೇತ್ ಸುವರ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಮಿತಾ ಆಂತರಿ ಶೆಟ್ಟಿ. 6:50 ಕೃಷಿ ರಂಗದಲ್ಲಿ ಕರುವಿನ ಪಾಲನೆ ಕುರಿತು ಅಥಣಿಯ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 7:15 ಪ್ರಾಯೋಜಿತ ಕಾರ್ಯಕ್ರಮ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಸಂದರ್ಶಕರಾಗಿ ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್, ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು, ರಾತ್ರಿ 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ಹಿಂದಿ ಚಿತ್ರಗೀತೆಗಳು, 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ದೆಹಲಿ ಕೇಂದ್ರದಿಂದ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಸ್ವಾಮಿ ದಿವ್ಯದೇಶಿಕಂ ತ್ರಿದಶ ಪೂಜಿತಂ ಸ್ವಾಮಿ ಚಿಂತ.